0: సంవత్సరి.
1: ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಭಾರತ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾದ ಶಿವನ 12 ಪವಿತ್ರ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಜ್ಯೋತಿರ್ಲಿಂಗಗಳ ಇಂದಿನ ರೋಚಕ ಕಥೆಯನ್ನು ತಿಳಿದುಕೊಳ್ಳುವುದಾದರೆ, ಶಿವಪುರಾಣದ ಪ್ರಕಾರ ಒಮ್ಮೆ ವಿಷ್ಣು ಹಾಗೂ ಬ್ರಹ್ಮರ ಮಧ್ಯೆ ತಮ್ಮಲ್ಲಿ ಯಾರು ಶ್ರೇಷ್ಠರೆಂಬುದರ ಕುರಿತು ಪೈಪೋಟಿ ಏರ್ಪಟ್ಟಿತ್ತು. ಈ ಪೈಪೋಟಿ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಮಹಾದೇವನು ಮಧ್ಯೆ ಪ್ರವೇಶಿಸಿ ಮೂರು ಲೋಕಗಳನ್ನು ಸೀಳಿದ ಪ್ರಖರವಾದ ಜ್ಯೋತಿಯ ರೇಖೆಯೊಂದನ್ನು ಸೃಷ್ಟಿಸಿ ಅವುಗಳ ತುದಿಯನ್ನು ಕಂಡು ಹಿಡಿಯಿರಿ ಎಂದು ಇಬ್ಬರಿಗೂ ಆದೇಶಿಸಿದನು. ಇದರಂತೆ ಬ್ರಹ್ಮನು ಮೇಲ್ಮುಖವಾಗಿಯೂ ವಿಷ್ಣು ರೇಖೆಯ ಕೆಳಮುಖವಾಗಿಯೂ ತುದಿಯನ್ನು ಮುಟ್ಟಲು ಕ್ರಮಿಸತೊಡಗಿದರು. ಎಷ್ಟೇ ಕ್ರಮಿಸಿದರೂ ಅವರಿಗೆ ತುದಿಯನ್ನು ಮುಟ್ಟಲಾಗಲಿಲ್ಲ. ಕೊನೆಗೆ ವಿಷ್ಣುವಿನ ತನಗುಂಟಾದ ಅಹಂಕಾರದಿಂದ ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಪಟ್ಟನು. ಆದರೆ ಇತ್ತ ಬ್ರಹ್ಮನು ಚಲಿಸುತ್ತಿರುವಾಗ ಮೇಲಿನಿಂದ ಕೇತಕಿ ಹೂವೊಂದು ಬೀಳುವುದನ್ನು ಗಮನಿಸಿ ಅದನ್ನು ಕುರಿತು ವಿಚಾರಿಸಿದನು. ಅದಕ್ಕೆ ಕೇತಕಿ ಪುಷ್ಪವು ತುದಿಯಿಂದ ಬಿದ್ದಿರುವುದಾಗಿ ಹೇಳಿತು. ಇದರಿಂದ ಸಂತಸಗೊಂಡ ಬ್ರಹ್ಮನು ತಾನು ತುದಿಯನ್ನು ತಲುಪಿದನೆಂದು ಅದರ ಕುರುಹಾಗಿ ಆ ಕೇತಕಿ ಹೂವನ್ನು ತಂದಿರುವನೆಂದು ಸುಳ್ಳು ಹೇಳಿದನು. ಇದರಿಂದ ಕೋಪಗೊಂಡ ಶಿವನು ಬ್ರಹ್ಮನನ್ನು ಕುರಿತು, ಈ ಲೋಕದಲ್ಲಿ ನಿನ್ನ ಪೂಜೆಯನ್ನು ಯಾರು ಮಾಡಬಾರದು ಎಂತಲೂ, ಕೇತಕಿಯನ್ನು ಕುರಿತು ನೀನು ಯಾವ ದೇವರಿಗೂ ಸಲ್ಲದೆಂತಲೂ ಶಪಿಸಿದನು. ಈ ಪವಿತ್ರ ಪ್ರಕಾಶ ಜ್ಯೋತಿಯ ರೇಖೆಯನ್ನೇ ಇಂದು ಜ್ಯೋತಿರ್ಲಿಂಗಗಳಾಗಿ ಪೂಜಿಸಲಾಗುತ್ತದೆ. ಮೂಲತಃ 64 ಜ್ಯೋತಿರ್ಲಿಂಗಗಳಿವೆ ಎಂದು ನಂಬಲಾಗಿದ್ದು, ಅವುಗಳಲ್ಲಿ 12 ಜ್ಯೋತಿರ್ಲಿಂಗಗಳು ಅತಿ ಪವಿತ್ರವಾದವುಗಳೆಂದು ಪರಿಗಣಿಸಲಾಗಿದೆ. ಈ ಕುರಿತಂತೆ 12 ಜ್ಯೋತಿರ್ಲಿಂಗಗಳು ಯಾವುವು?

ಶಿವಲಿಂಗ ರೂಪದ ಮಹಾಕಾಲೇಶ್ವರ ದೇವಸ್ಥಾನವು ರುದ್ರಸಾಗರ ಕೆರೆಯ ತಟದಲ್ಲಿದೆ. ನಂತರ ಮೂರನೆಯದು ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಓಂಕಾರೇಶ್ವರ ಶಿವನ ದೇವಸ್ಥಾನವು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ಅರಿದಿರುವ ನರ್ಮದಾ ನದಿಯ ಮೇಲಿರುವ ಶಿವಪುರಿ ಮಂಡತ ಎಂಬ ದ್ವೀಪದಲ್ಲಿ ಸ್ಥಿತವಿದೆ. ಈ ದ್ವೀಪವು ಹಿಂದೂಗಳ ಪವಿತ್ರ ಸಂಕೇತದ ಆಕಾರದಲ್ಲಿರುವುದರಿಂದ ಓಂಕಾರೇಶ್ವರ ಎಂಬ ಹೆಸರು ಬಂದಿದೆ. ಈ ದ್ವೀಪದಲ್ಲಿ ಎರಡು ದೇವಸ್ಥಾನಗಳಿದ್ದು ಅವುಗಳು ಪ್ರವಣನಾದ ಓಂಕಾರೇಶ್ವರ ದೇವಸ್ಥಾನ ಹಾಗೂ ಚಿರಾಯು ಅಮರನಾದ ಅಮರೇಶ್ವರ ದೇವಸ್ಥಾನ. ದಂತಕಥೆಯ ಪ್ರಕಾರ ಶಿವಲಿಂಗವನ್ನು ಎರಡು ಭಾಗಗಳನ್ನಾಗಿ ಮಾಡಿ ಒಂದು ಓಂಕಾರೇಶ್ವರವಾಗಿಯೂ ಇನ್ನೊಂದು ಮಮಲೇಶ್ವರ ಅಥವಾ ಅಮರೇಶ್ವರವಾಗಿಯೂ ಪ್ರಸಿದ್ಧವಾಗಿವೆ. ನಂತರ ನಾಲ್ಕನೆಯದು ಕೇದಾರನಾಥ ಜ್ಯೋತಿರ್ಲಿಂಗ. ಉತ್ತರಾಖಂಡ್ ರಾಜ್ಯದ ಹಿಮಾಲಯ ಶ್ರೇಣಿಯ ಗಡ್ವಾಲ್ ಪ್ರದೇಶದ ಮಂದಾಕಿನಿ ನದಿ ಬಳಿ ಇರುವ ಕೇದಾರನಾಥ ಒಂದು ಪ್ರಸಿದ್ಧವಾದ ಹಿಂದೂ ಧಾರ್ಮಿಕ ಕೇಂದ್ರವಾಗಿದೆ. ಪ್ರದೇಶದ ವಾತಾವರಣದಲ್ಲಿ ಏರುಪೇರು ಹೆಚ್ಚಾಗುವುದರಿಂದ ಈ ಜ್ಯೋತಿರ್ಲಿಂಗವು ವರ್ಷದ ಏಪ್ರಿಲ್ ಕೊನೆಯಿಂದ ನವೆಂಬರ್ ತಿಂಗಳಿನವರೆಗೆ ಮಾತ್ರ ತೆರೆದಿರುತ್ತದೆ. ನಂತರ ಐದನೆಯದು ಭೀಮಾಶಂಕರ ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗ ತಾಣವಾದ ಭೀಮಾಶಂಕರ ದೇವಸ್ಥಾನವು ಮಹಾರಾಷ್ಟ್ರ ರಾಜ್ಯದ ಪುಣೆ ಬಳಿ ಇರುವ ಖೇದ್ ತಾಲೂಕಿನಲ್ಲಿದೆ. ಭೀಮಾ ನದಿ ತಟದಲ್ಲಿ ಶಿವನು ಭೀಮಾಶಂಕರನಾಗಿ ನೆಲೆಸಿ ಭಕ್ತರನ್ನು ಆಶೀರ್ವದಿಸುತ್ತಿದ್ದಾನೆ. ನಂತರ ಆರನೆಯದು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ. ಉತ್ತರ ಪ್ರದೇಶದ ವಾರಣಾಸಿ ಅಥವಾ ಕಾಶಿಯಲ್ಲಿ ಶಿವನು ವಿಶ್ವನಾಥನಾಗಿ ಭಕ್ತರನ್ನು ಅರಸುತ್ತಿದ್ದಾನೆ. ಇದೊಂದು ಬಹುಪ್ರಖ್ಯಾತ ಹಿಂದೂ ಧಾರ್ಮಿಕ ಯಾತ್ರಾ ಕೇಂದ್ರವಾಗಿದೆ. ಹಾಗೂ ಏಳನೆಯದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಪಟ್ಟಣದಲ್ಲಿರುವ ತ್ರಯಂಬಕೇಶ್ವರ ದೇವಸ್ಥಾನವು ಪುರಾತನ ಪ್ರಸಿದ್ಧ ಜ್ಯೋತಿರ್ಲಿಂಗ ದೇವಾಲಯವಾಗಿದೆ. ನಾಸಿಕ್ ಪಟ್ಟಣದಿಂದ 28 ಕಿಲೋಮೀಟರ್ ದೂರದಲ್ಲಿರುವ ತ್ರಯಂಬಕೇಶ್ವರವು ಗೋದಾವರಿ ನದಿ ಮೂಲದ ಸಮೀಪ ಸ್ಥಿತವಿದೆ. ನಂತರ ಎಂಟನೆಯದು ವೈದ್ಯನಾಥ ಜ್ಯೋತಿರ್ಲಿಂಗ. ಇದರ ನಿಖರವಾದ ಸ್ಥಳದ ಕುರಿತು ಇನ್ನೂ ವಿವಾದವಿದ್ದರೂ ಜಾರ್ಖಂಡ್ ರಾಜ್ಯದ ದೇವ್ಗಢ್ನಲ್ಲಿರುವ ವೈದ್ಯನಾಥ ಜ್ಯೋತಿರ್ಲಿಂಗವನ್ನು 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದನ್ನಾಗಿ ಪರಿಗಣಿಸಲಾಗಿದೆ. ನಂತರ ಒಂಬತ್ತನೆಯದು ನಾಗೇಶ್ವರ ಜ್ಯೋತಿರ್ಲಿಂಗ. ಉತ್ತರಾಖಂಡ್ ರಾಜ್ಯದ ಜಾಗೇಶ್ವರದಲ್ಲಿರುವ ನಾಗೇಶ್ವರ ಜ್ಯೋತಿರ್ಲಿಂಗ ತಾಣವು ಬಹುಪ್ರಖ್ಯಾತವಾದ ಜ್ಯೋತಿರ್ಲಿಂಗ ತಾಣವಾಗಿದೆ. ಈ ಜ್ಯೋತಿರ್ಲಿಂಗವನ್ನು ಭೂಮಿಯ ಮೊದಲ ಜ್ಯೋತಿರ್ಲಿಂಗವೆಂದು ಪರಿಗಣಿಸಲಾಗಿದೆ. ನಂತರ ಹತ್ತನೆಯದು ರಾಮೇಶ್ವರ ಜ್ಯೋತಿರ್ಲಿಂಗ. ತಮಿಳುನಾಡಿನ ರಾಮೇಶ್ವರಂನಲ್ಲಿರುವ ರಾಮೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನವು ದಕ್ಷಿಣದ ಪ್ರಮುಖ ಧಾರ್ಮಿಕ ಯಾತ್ರಾ ಕ್ಷೇತ್ರವಾಗಿದೆ. ನಂತರ 11ನೆಯದು ಘುಷ್ಮೇಶ್ವರ ಜ್ಯೋತಿರ್ಲಿಂಗ. ರಾಜಸ್ಥಾನದ ಜೈಪುರ್ ನಗರದಿಂದ 100 ಕಿಲೋಮೀಟರ್ ದೂರವಿರುವ ಶಿವಾರ್ ಎಂಬಲ್ಲಿ ಈ ಜ್ಯೋತಿರ್ಲಿಂಗ ದೇವಸ್ಥಾನವಿದೆ. ನಂತರ 12ನೆಯದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಆಂಧ್ರದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲಂನಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನವು ಪವಿತ್ರ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗಿದೆ. ಕೃಷ್ಣಾ ನದಿ ತಟದಲ್ಲಿ ನೆಲೆಸಿರುವ ಬ್ರಹ್ಮರಾಂಭ ಮಲ್ಲಿಕಾರ್ಜುನ ದೇವಸ್ಥಾನವು ಪ್ರಖ್ಯಾತವಾದ ಧಾರ್ಮಿಕ ಯಾತ್ರಾ ಕೇಂದ್ರವಾಗಿದೆ. ಕೇಳುಗರೆ, ಇದುವರೆಗೂ 12 ಪವಿತ್ರ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿದುಕೊಂಡರಲ್ಲವೇ? ನೀಲಕಂಠ, ಶಂಕರ, ಪರಮಾತ್ಮ, ಕರುಣಾಸಾಗರ, ಭೋಲೆನಾಥನಾಗಿ ಸರ್ವರ ಮನದಲ್ಲೂ ನೆಲೆಸಿರುವ ಶಿವ ಅತಿ ಭಕ್ತಿ ಹಾಗೂ ಶ್ರದ್ಧೆಗಳಿಂದ ಪೂಜಿಸಲ್ಪಡುವ ಮಹಾದೇವ. ಶಿವನಿಗೆ ಮುಡಿಪಾದ ಅದೆಷ್ಟೋ ಅಸಂಖ್ಯಾತ ದೇವಾಲಯಗಳು ನಮ್ಮ ಭಾರತ ದೇಶದಲ್ಲಿವೆ. ಇದೇ ರೀತಿಯಾಗಿ ಶಿವನ 12 ಜ್ಯೋತಿರ್ಲಿಂಗಗಳು ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರವಾಗಿದ್ದು, ಈ 12 ಜ್ಯೋತಿರ್ಲಿಂಗಗಳನ್ನು ದರ್ಶಿಸಿದರೆ ಪರಮೇಶ್ವರನ ಕೃಪಾ ಕಟಾಕ್ಷ ದೊರೆತು ಮೋಕ್ಷ ಲಭಿಸುವುದೆಂದು ನಂಬಲಾಗಿದೆ. ಕೇಳುಗರೆ, ಸಮಯ ಸಿಕ್ಕಾಗ ಖಂಡಿತವಾಗಿಯೂ ಈ ಸ್ಥಳಗಳಿಗೊಮ್ಮೆ ಪ್ರವಾಸ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ. ಕೇಳುಗರೆ, ಇದುವರೆಗೂ ಶಿವನ 12 ಪವಿತ್ರ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ

0: ಯಾಗೋಣ. ಇದು ನೀವು ಕೇಳ್ತಾ ಇದ್ರಾ ನಮ್ಮ ಧ್ವನಿ 90.4 ಮೆಗಾ ಹರ್ಟ್ಸ್ ನಲ್ಲಿ. ಧನ್ಯವಾದಗಳು.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಿಮಗೆ ಈ ದಿನ ನಾನು ಮಹಾಶಿವರಾತ್ರಿ ಹಬ್ಬದ ವೈಶಿಷ್ಟ್ಯತೆ ಹಾಗೂ ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಹಾಶಿವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದು. ಈ ಹಬ್ಬವನ್ನು ಮಾಘಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ. ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಶಿವರಾತ್ರಿ ಹಬ್ಬ ಬರುತ್ತದೆ. ಇಡೀ ದಿನ ಉಪವಾಸ ಜಾಗರಣೆಗಳನ್ನು ಮಾಡಿ ನಾಲ್ಕು ಯಾಮಗಳಲ್ಲೂ ಶಿವಪೂಜೆಯನ್ನು ಮಾಡುವ ಮೂಲಕ ಆಚರಿಸಲಾಗುತ್ತದೆ. ಇದರ ಮುಂದಿನ ದಿನ ವಿವಿಧ ರೀತಿಯ ಸಿಹಿ ತಿನಿಸುಗಳನ್ನು ತಯಾರಿಸುವರು. ತಂಬಿಟ್ಟು ಈ ಹಬ್ಬದ ಪ್ರಮುಖ ತಿನಿಸು. ಶಿವರಾತ್ರಿ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ. ಶಿಶಿರ ಋತುವಿನ ಮಾಘಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯೆಂದು ಬರುವ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನು ನೆನೆದು ಪುನೀತರಾಗುತ್ತಾರೆ. ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡದ ದಯಾಮಾಯಿ ಶಿವನಿಗೆ ಶಿವರಾತ್ರಿ ಎಂದು ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವೇರುತ್ತವೆ. ಇಡೀ ಭಾರತದಾದ್ಯಂತ ಬಹುತೇಕ ಎಲ್ಲ ಭಾಗಗಳಲ್ಲೂ ಆಚರಿಸುವ ಹಬ್ಬ ಇದು. ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುವ ಸಂಪ್ರದಾಯವಿದೆ. ಶಿವಪುರಾಣದಲ್ಲಿ ಶಿವರಾತ್ರಿಯ ಆಚರಣೆ ಬಂದಿರುವ ಬಗ್ಗೆ ಒಂದು ಸಣ್ಣ ಕಥೆ ಇದೆ. ದೇವಲೋಕದಲ್ಲಿ ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ವಾಗ್ವಾದಗಳು ನಡೆಯುತ್ತಿದ್ದವು. ಮಹಾದೇವತೆಗಳಿಬ್ಬರನ್ನು ಸಮಾಧಾನ ಮಾಡುವುದು ದುರ್ಲಭ ಎನಿಸಿದಾಗ ದೇವತೆಗಳೆಲ್ಲ ಹೋಗಿ ಪರಶಿವನನ್ನು ಬೇಡಿಕೊಳ್ಳುತ್ತಾರೆ. ವಿಷ್ಣು ಹಾಗೂ ಬ್ರಹ್ಮರಾಜ್ಯಗಳವನ್ನು ಶಮನ ಮಾಡುವಂತೆ ಕೋರಿಕೊಳ್ಳುತ್ತಾರೆ. ಆಗ ವಿಷ್ಣು ಮತ್ತು ಬ್ರಹ್ಮರ ನಡುವೆ ಶಿವ ಅಗ್ನಿಕಂಬದ ರೂಪದಲ್ಲಿ ಬಂದು ನಿಂತು ತನ್ನ ಮೂಲವನ್ನು ಕಂಡು ಹಿಡಿಯಲು ಸೂಚಿಸುತ್ತಾನೆ. ಆಗ ಹಂಸದ ರೂಪ ತಾಳಿದ ಬ್ರಹ್ಮ ಅಗ್ನಿಕಂಬದ ಶಿರವನ್ನು ಹುಡುಕಲು ಮೇಲ್ಮುಖವಾಗಿ ಹೊರಡುತ್ತಾನೆ. ವಿಷ್ಣು ವರಹಾವತಾರ ತಾಳಿ ಕಂಬದ ತಳವನ್ನು ನೋಡುವುದಕ್ಕಾಗಿ ಪಾತಾಳಕ್ಕೆ ಇಳಿಯುತ್ತಾನೆ. ಇಷ್ಟೇ ಮುಂದೆ ಸಾಗಿದರೂ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರಿಗೂ ಕಂಬದ ಅಂತ್ಯವೇ ಕಾಣುವುದಿಲ್ಲ. ಅನಂತವಾಗಿರುವ ಶಿವನ ಶಕ್ತಿಯನ್ನು ನೋಡಿದ ವಿಷ್ಣು ಹಾಗೂ ಬ್ರಹ್ಮರಿಗೆ ಸತ್ಯದ ಅರಿವಾಗುತ್ತದೆ. ಆದರೆ ಶಿವನ ಜಡೆಯಿಂದ ಕೆಳಗೆ ಬೀಳುತ್ತಿದ್ದ ಕೇತಕಿ ಪುಷ್ಪದ ಬಳಿ ಬ್ರಹ್ಮ, ನೀನು ಎಲ್ಲಿಂದ ಬೀಳುತ್ತಿದ್ದೀಯ ಎಂದು ಪ್ರಶ್ನಿಸುತ್ತಾನೆ. ಆಗ ಆ ಪುಷ್ಪವು ನಾನು ಅಗ್ನಿಕಂಬದ ಶಿರದಿಂದ ಬೀಳುತ್ತಿದ್ದೇನೆ ಎಂಬ ಉತ್ತರ ನೀಡುತ್ತದೆ. ಆಗ ಬ್ರಹ್ಮ ಶಿವನಲ್ಲಿಗೆ ಬಂದು ಕೇತಕಿ ಪುಷ್ಪವನ್ನು ತೋರಿಸಿ ತಾನು ಅಗ್ನಿಕಂಬದ ಶಿರಭಾಗವನ್ನು ನೋಡಿರುವುದಾಗಿಯೂ ಅಲ್ಲಿಂದಲೇ ಕೇತಕಿ ಪುಷ್ಪವನ್ನು ತಂದಿರುವುದಾಗಿಯೂ ಹೇಳುತ್ತಾನೆ. ಇವರಿಬ್ಬರ ಮೋಸವನ್ನು ಅರಿತ ಶಿವ ಬ್ರಹ್ಮನನ್ನು ಯಾರೂ ಪೂಜಿಸಕೂಡದು ಎಂದು ಶಾಪ ನೀಡಿ ಲಿಂಗರೂಪ ತಾಳುತ್ತಾನೆ. ಅಂದು ಮಾಘಮಾಸದ ಬಹುಳ ಚತುರ್ದಶಿಯಾಗಿರುತ್ತದೆ. ಹೀಗಾಗಿ ಶಿವ ಲಿಂಗರೂಪ ತಾಳಿದ ಮಾಘಮಾಸದ ಬಹುಳ ಚತುರ್ದಶಿಯೆಂದು ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಶಿವರಾತ್ರಿಯ ದಿನ ರಾತ್ರಿ ಪೂಜೆಯೇ ವಿಶೇಷ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆ ನಡೆಯುತ್ತದೆ. ಆದರೆ ಶಿವರಾತ್ರಿ ಮಾತ್ರ ರಾತ್ರಿಯ ಹೊತ್ತು ಪೂಜೆ ಭಜನೆ ನಡೆಸುವ ವಿಶೇಷ ಆಚರಣೆ. ರಾತ್ರಿ ಎಂದರೆ ಕತ್ತಲು, ಕತ್ತಲು ಎಂದರೆ ಅಜ್ಞಾನ, ಅಜ್ಞಾನವನ್ನು ಕಳೆದು ಸುಜ್ಞಾನ ಬೆಳಗಿಸು ಎಂದು ಆ ಶಿವನನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ. ಅಜ್ಞಾನ ತುಂಬಿರುವಲ್ಲಿ ಶಿವ ಸಂಚರಿಸಿ ಜ್ಞಾನ ದೀವಿಗೆಯನ್ನು ಬೆಳಗುತ್ತಾನೆ ಎಂಬ ನಂಬಿಕೆ ಇದೆ. ಶಿವನಿಗೆ ಅತಿ ಶ್ರೇಷ್ಠವಾಗಿರುವ ಬಿಲ್ವಪತ್ರೆಯನ್ನು ಅರ್ಪಿಸಿ ತಿಲಂಗಿ ಪುಷ್ಪ ತುಳಸಿಯಿಂದ ಶಿವಲಿಂಗವನ್ನು ಅಲಂಕಾರ ಮಾಡಿ ಶಿವನನ್ನು ಭಜಿಸಿದರೆ ಪಾಪಗಳು ಪರಿಹಾರವಾಗುತ್ತವೆ. ಮೋಡಗಳೇ ಇಲ್ಲದ ಶುಭ್ರ ಆಕಾಶದಲ್ಲಿ ಬಂದಿರುವ ಚಂದ್ರನ ಬೆಳಕಿನಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಆರಾಧಿಸಿದರೆ ಅತ್ಯಂತ ಶ್ರೇಷ್ಠ ಎಂಬ ನಂಬಿಕೆಗಳಿವೆ. ಶಿವರಾತ್ರಿಯ ದಿನವಿಡೀ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸಿದರೆ ಸಕಲ ಪಾಪಗಳು ಕಳೆಯುತ್ತವೆ ಎಂದು ನಂಬಲಾಗಿದೆ. ಎಲ್ಲ ಜೀವರಾಶಿಗಳನ್ನು ಪೊರೆಯುವ ಶಿವ ಎಲ್ಲ ಆಡಂಬರಗಳಿಂದ ಮುಕ್ತ. ಆತ ಆಭರಣ ಪ್ರಿಯನಲ್ಲ.
ಅಲಂಕಾರ ಪ್ರಿಯನೂ ಅಲ್ಲ. ಭಸ್ಮವನ್ನು ಬಳಿದುಕೊಂಡು ಹುಲಿಯ ಚರ್ಮವನ್ನು ಉಟ್ಟು ಸ್ಮಶಾನದಲ್ಲಿರುವ ಸರಳ ಮತ್ತು ಅಮೋಘ ಶಕ್ತಿ. ಶಿವನು ಸರಳತೆ, ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಶ ಮನಸ್ಸುಗಳ ಪ್ರತೀಕ. ಚರಬಿಡದ ಸಾಧನೆಯ ದ್ಯೋತಕ, ಧ್ಯಾನ ಪ್ರಿಯ. ಶಿವ ಭಕ್ತರಿಂದ ಬಯಸುವುದು ನಿಷ್ಕಲ್ಮಶ ಮತ್ತು ಪ್ರಾಮಾಣಿಕ ಭಕ್ತಿ ಮಾತ್ರ. ತೋರಿಕೆಯ ಮತ್ತು ಆಡಂಬರದ ಪೂಜೆಯನ್ನು ಬಯಸದ ಮಹಾದೇವನನ್ನು ಇಂದ್ರಿಯ ನಿಗ್ರಹ, ಧ್ಯಾನ ಸಂಯಮ ಮತ್ತು ವಿಶ್ವಾಸ ಭರಿತರಾಗಿ ಶಿವರಾತ್ರಿ ಎಂದು ಧ್ಯಾನಿಸಿದರೆ ಆತ ಪ್ರಸನ್ನಗೊಳ್ಳುತ್ತಾನೆ. ಎಲ್ಲ ಆಡಂಬರಗಳಿಂದ ಮುಕ್ತರಾಗಿ ಸರಳ ಮನಸ್ಸಿನಿಂದ ಪರಶಿವನನ್ನು ನೆನೆದು ಭಜಿಸಿ ಶಿವರಾತ್ರಿಯನ್ನು ಆಚರಿಸೋಣ. ಸರಳತೆ, ಪ್ರಾಮಾಣಿಕತೆ, ಸತ್ಯ ಮತ್ತು ಶಕ್ತಿಯ ದೇವತೆ ಈಶ್ವರ ಲೋಕದಲ್ಲಿರುವ ಸಕಲ ಸಂಕಷ್ಟಗಳಿಗೆ ಪರಿಹಾರ ನೀಡಲಿ ಎಂಬುದು ಎಲ್ಲರ ಕೋರಿಕೆ. ಮಹಾಶಿವರಾತ್ರಿ ರುದ್ರನ ಮಂಗಳಕರ ರಾತ್ರಿ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಆಚರಿಸಲಾಗುವ ಶಿವರಾತ್ರಿ ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ. ಅಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವ ಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರವಾಗುವ ಶುಭ ದಿನ. ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ. ಶಿವರಾತ್ರಿಯಂದು ಶಿವನನ್ನು ಪೂಜಿಸಿದರೆ ಸುಖ, ಶಾಂತಿ, ಸಮೃದ್ಧಿ ದೊರೆಯುವುದೆಂಬ ನಂಬಿಕೆ ಆಸ್ತಿಕರದು. ಇನ್ನು ಶಿವರಾತ್ರಿಯ ಮಹಿಮೆಯನ್ನು ನೋಡುವುದಾದರೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ. ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರುಹಿದ್ದಾನೆ ಎನ್ನುತ್ತದೆ ಶಿವಪುರಾಣ. ಶಿವ ಪಾರ್ವತಿಯರ ವಿವಾಹ ಮಹೋತ್ಸವದ ದಿನವಿದು ಎಂಬುದು ವಿಶೇಷ. ಹಿಮವಂತನ ಮಗಳು ಪಾರ್ವತಿ ಈ ದಿನದಂದು ರಾತ್ರಿಯಿಡೀ ಶಿವನಾಮ ಪಠಿಸುತ್ತಾ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ವಿವಾಹವಾದಳೆಂಬುದು ಪ್ರತೀತಿ. ಶಿವ ರುದ್ರ ತಾಂಡವನಾಡಿದ ರಾತ್ರಿಯು ಹಿಂದೆ ಎನ್ನಲಾಗುತ್ತದೆ. ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದ. ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವಪುರಾಣದ ಇನ್ನೊಂದು ಮಹಿಮೆ. ಹಾಗಾಗಿ ಭಕ್ತರು ಇಡೀ ರಾತ್ರಿ ಎಚ್ಚರವಿದ್ದು ನೀಲಕಂಠನನ್ನು ಸ್ತುತಿಸುತ್ತಾರೆ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಲೆಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ. ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಅರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ. ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಅರಿಯಬಿಟ್ಟಿದ್ದು ಇದೇ ದಿನ ಎನ್ನುತ್ತದೆ ಪುರಾಣ. ಲಿಂಗ ಪುರಾಣದ ಪ್ರಕಾರ ಲಿಂಗರೂಪಿಯಾಗಿ ಭಕ್ತರಿಗೆ ಅನುಗ್ರಹ ನೀಡಿದ ದಿನವಿದು. ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ಎಂಬುದು ಪ್ರತೀತಿ. ಇನ್ನು ಬೇಡನ ಶಿವಭಕ್ತಿಯನ್ನು ನೋಡುವುದಾದರೆ ಶಿವರಾತ್ರಿ ಆಚರಣೆಯ ಕುರಿತಾಗಿ ಪ್ರಚಲಿತದಲ್ಲಿರುವ ಕಥೆಯಿದು. ಹಿಂದೆ ಬೇಡನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ತೆರಳಿದ್ದ. ದಿನವಿಡೀ ಅಲೆದರೂ ಆತನಿಗೆ ಯಾವುದೇ ಬೇಟೆ ಸಿಗಲಿಲ್ಲ. ಬೇಟೆ ಅರಸಿ ಹೊರಟ ಬೇಡ ದಾರಿ ತಪ್ಪಿ ಅರಣ್ಯದಲ್ಲೇ ಅಲೆಯತೊಡಗಿದ. ಅದಾಗಲೇ ಸಂಜೆಯಾಗಿತ್ತು. ಕ್ರೂರ ಪ್ರಾಣಿಗಳು ಆತನನ್ನು ಸುತ್ತುವರಿಯತೊಡಗಿದವು. ಭಯಗ್ರಸ್ತನಾದ ಬೇಡ ಮರವೇರಿದ. ಮನದಲ್ಲೇ ಶಿವನನ್ನು ಧ್ಯಾನಿಸುತ್ತಾ ಮರದ ಎಲೆಗಳನ್ನು ಕಿತ್ತು ಕೆಳಗಡೆ ಹಾಕತೊಡಗಿದ. ಆ ಎಲೆಗಳು ಅವನಿಗರಿವಿಲ್ಲದಂತೆಯೇ ಕೆಳಗಡೆ ಇದ್ದ ಶಿವಲಿಂಗದ ಮೇಲೆ ಬೀಳತೊಡಗಿದವು. ಕಾಕತಾಳೀಯವೆಂದರೆ ಆತ ಏರಿದ್ದ ಮರ ಬಿಲ್ವ ಮರವಾಗಿತ್ತು. ಶಿವರಾತ್ರಿಯಂದು ಪೂರ್ತಿ ಜಾಗರಣೆಯಿದ್ದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದ ಬೇಡನಿಗೆ ಶಿವ ಅಭಯ ನೀಡಿದ. ಶಿವನೇ ಆತನನ್ನು ರಕ್ಷಿಸಿದ ಎಂಬ ಸುದ್ದಿ ಅರಡಿ ಭಕ್ತರು ಶಿವರಾತ್ರಿಯಂದು ಶಿವನನ್ನು ಪೂಜಿಸಲು ಆರಂಭಿಸಿದರು. ಪುಣ್ಯದ ಫಲವಾಗಿ ಬೇಡ ಮುಂದಿನ ಜನ್ಮದಲ್ಲಿ ರಾಜಚಿತ್ರ ಭಾನುವಾಗಿ ಜನಿಸಿದ ಎಂಬುದು ಕತೆ. ಇನ್ನು ಮಹಾಶಿವರಾತ್ರಿಯ ಉಪವಾಸ ಮತ್ತು ಜಾಗರಣೆಯ ಮಹತ್ವವನ್ನು ತಿಳಿದುಕೊಳ್ಳುವುದಾದರೆ ಶಿವನನ್ನು ಪೂಜಿಸುವುದರಿಂದ ಕರುಣಾಮಯಿಯಾದ ಶಿವನು ಸರ್ವರನ್ನು ಅನುಗ್ರಹಿಸುತ್ತಾನೆ ಎಂಬುದು ಪ್ರತೀತಿ ಇದೆ.
ಬೇಡರ ಕಣ್ಣಪ್ಪನು ಶಿವನನ್ನು ಪೂಜಿಸಿದ್ದರಿಂದ ಅವನನ್ನು ಅನುಗ್ರಹಿಸಿ ಮುಕ್ತಿ ಮಾರ್ಗ ತೋರಿಸಿದನು. ಜಾಗರಣೆ ಹಬ್ಬದ ವಿಶೇಷ ಆಚರಣೆಯನ್ನು ತಿಳಿದುಕೊಳ್ಳುವುದಾದರೆ, ಕಾಶಿ ವಿಶ್ವನಾಥ, ಗೋಕರ್ಣದ ಮಹಾಬಲೇಶ್ವರ, ರಾಮೇಶ್ವರದ ರಾಮೇಶ್ವರ ಸೇರಿದಂತೆ ರಾಜ್ಯ ದೇಶ ವಿದೇಶಗಳ ಶಿವ ದೇವಾಲಯಗಳಲ್ಲಿ ಅಂದು ವಿಶೇಷ ಪೂಜೆ ನಡೆಯುತ್ತದೆ. ಬಿಲ್ವಾರ್ಚನೆ, ರುದ್ರಾಭಿಷೇಕ, ಶಿವನಾಮ ಧ್ಯಾನಗಳ ಮೂಲಕ ಶಿವನನ್ನು ಆರಾಧಿಸಲಾಗುತ್ತದೆ. ಇದೇ ರಾತ್ರಿ ಶಿವ ದೇವಾಲಯಗಳಲ್ಲಿ ರುದ್ರಪಠಣದ ಜೊತೆ ಜಾಗರಣೆ ನಡೆಯುತ್ತದೆ. ಶಿವರಾತ್ರಿಯಂದು ಬೆಳಗ್ಗೆ ಬೇಗನೆ ಹೇಳುವ ಭಕ್ತರು ಸ್ನಾನ ಮಾಡಿ ಶುಚಿಭೂರ್ತರಾಗಿ ಶಿವ ದೇವಾಲಯಕ್ಕೆ ತೆರಳುತ್ತಾರೆ. ಕೆಲವರು ಕೈಲಾಸ ಯಂತ್ರ ರಚಿಸಿ ಮನೆಯಲ್ಲಿಯೇ ಶಿವನಿಗೆ ವಿಶೇಷ ಪೂಜೆ ನಡೆಸುತ್ತಾರೆ. ಗಂಗಾ, ಬ್ರಹ್ಮಪುತ್ರ, ಕೃಷ್ಣ, ಕಾವೇರಿ, ತ್ರಿವೇಣಿ ಸಂಗಮ ಸೇರಿದಂತೆ ಪುಣ್ಯ ನದಿಗಳಲ್ಲಿ ಭಕ್ತರು ಸ್ನಾನ ಮಾಡುತ್ತಾರೆ. ಕೆಲವರು ಹಾಲು ಅನ್ನು ಸೇವಿಸಿ ಲಘು ಉಪಹಾರ ಸೇವಿಸಿದರೆ, ಕೆಲವು ಭಕ್ತರು ದಿನವಿಡೀ ಏನನ್ನೂ ತಿನ್ನದೆ ನೀರನ್ನು ಕುಡಿಯದೆ ಉಪವಾಸ ಇರುತ್ತಾರೆ. ಭಸ್ಮ ಲೇಪಿಸಿಕೊಂಡು ಬಿಲ್ವಾರ್ಚನೆ ಮೂಲಕ ರುದ್ರ ಪಠಣ ಹಬ್ಬದ ಆಚರಣೆಯ ವಿಶೇಷ. ಅಭಿಷೇಕ ಪ್ರಿಯ ಎಂದೇ ಖ್ಯಾತನಾದ ಶಿವನಿಗೆ ದಿನವಿಡೀ ಹಾಲು, ಜೇನುತುಪ್ಪ ಹಾಗೂ ನೀರಿನ ಅಭಿಷೇಕ ನಡೆಯುತ್ತದೆ. ಪ್ರತಿ 3 ಗಂಟೆಗೊಮ್ಮೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಾಗುತ್ತದೆ. ಬಿಲ್ವಪತ್ರೆ, ತುಳಸಿ, ಶ್ರೀಗಂಧ, ಹಾಲು, ಜೇನುತುಪ್ಪಗಳಿಂದ ಅಭಿಷೇಕ ನಡೆಯುತ್ತದೆ. ಶಿವಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಹರ ಹರ ಮಹಾದೇವ ಶಂಭೋ ಶಂಕರ ಶಿವ ದೇವಾಲಯಗಳಲ್ಲಿ ಮಾರ್ದನಿಸುತ್ತದೆ. 4 ಆಯಮ್ಮಗಳ ರುದ್ರಪಠಣ ಶಿವರಾತ್ರಿಯ ಪೂಜೆಯ ವಿಶೇಷ. ಶಿವಪುರಾಣದ ಪ್ರಕಾರ ರುದ್ರ ಹಾಗೂ ಚಮೆಗಳ ಪಠಣ ಶಿವನಿಗೆ ಅಚ್ಚುಮೆಚ್ಚು. ದೇವಾಲಯಗಳಲ್ಲಿ ಸಂಜೆ 6 ಗಂಟೆಯಿಂದ ಮೊದಲುಗೊಂಡು ಮುಂಜಾನೆ 6 ಗಂಟೆಯವರೆಗೆ ರುದ್ರಪಠಣದ ಮೂಲಕ ಶಿವಸ್ತುತಿ ಜಾಗರಣೆ ನಡೆಯುತ್ತದೆ. ಪ್ರತಿ 3 ಗಂಟೆಗೊಮ್ಮೆ ಮಂಗಳಾರತಿ ಮಾಡಲಾಗುತ್ತದೆ. ಬೆಳಗ್ಗೆ 6 ಗಂಟೆಗೆ ಮಹಾಮಂಗಳಾರತಿ ಆಚರಣೆ ಮೂಲಕ ಜಾಗರಣೆ ಮುಕ್ತಾಯಗೊಳ್ಳುತ್ತದೆ. ಮೊದಲನೆಯ ಆಯಾಮದಲ್ಲಿ ಹಾಲು, 2ನೇ ಆಯಾಮದಲ್ಲಿ ಮೊಸರು, 3ನೇ ಆಯಾಮದಲ್ಲಿ ತುಪ್ಪ ಹಾಗೂ 4ನೇ ಆಯಾಮದಲ್ಲಿ ಜೇನುತುಪ್ಪಗಳಿಂದ ಶಿವನಿಗೆ ಅಭಿಷೇಕ ಮಾಡುವ ಪದ್ಧತಿಯು ಕೆಲವೆಡೆ ಇದೆ. ಇದುವರೆಗೂ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆಯ ಬಗ್ಗೆ ತಿಳಿದುಕೊಂಡರಲ್ಲವೇ ಕೇಳುಗರೆ? ನಾವು ಸಹ ಮಹಾಶಿವರಾತ್ರಿಯ ದಿನ ಉಪವಾಸ ಮತ್ತು ಜಾಗರಣೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗೋಣ. ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳೇ ಕೇಳ್ತಾನೆ ಇರಿ. ಧನ್ಯವಾದ.

0: ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯ ಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವೀ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1000+ ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ ಕಮ್ಮನಿಗೆ ಕಾರಣ ಅರಿಯದ ಶುದ್ಧೋಧನ ಆಶ್ಚರ್ಯಗೊಂಡನು. ಇದನ್ನರಿತ ಮಹರ್ಷಿ ಸಕಲರನ್ನು ಮುಕ್ತಿಗೊಳಿಸಲು ಭೂಮಿಗೆ ಬಂದಿರುವ ಧರ್ಮ ದೀಪಕನ ದರ್ಶನದಿಂದ ಸಂತೋಷವಾಯಿತು ಮತ್ತು ಅಂತಹ ಲೋಕಪೂಜ್ಯ ನೆನೆಸುವ ಈ ಮಹಾದಿವ್ಯ ಜ್ಯೋತಿಯ ಜೀವನ ಮತ್ತು ಸಂದೇಶಗಳ ಅಮೃತವಾಣಿಯನ್ನು ಕೇಳುವ ಅವಕಾಶ ಈ ನನ್ನ ವೃದ್ಧಾಪ್ಯ ಇಲ್ಲದಂತೆ ಮಾಡಿದೆ, ಅದಕ್ಕಾಗಿ ದುಃಖಿಸಿದೆ ಎಂದು ಉತ್ತರಿಸಿದನಂತೆ. ಸಿದ್ಧಾರ್ಥನನ್ನು ಪ್ರಖ್ಯಾತ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂಬುದು ಶುದ್ಧೋಧನಿಗೆ ಇದ್ದ ಒಂದೇ ಒಂದು ಮಹತ್ವಾಕಾಂಕ್ಷೆ. ಚಕ್ರವರ್ತಿಗೆ ಬೇಕಾದ ಸರ್ವ ವಿದ್ಯೆಗಳನ್ನು ಸಿದ್ಧಾರ್ಥನಲ್ಲಿ ಮೂಡಿಸಲು ಎಚ್ಚರ ವಹಿಸಿದನು. ಸಿದ್ಧಾರ್ಥನಿಗೆ ಯಾವುದರ ಕೊರತೆಯೂ ಕಾಣದಂತೆ ವ್ಯವಸ್ಥೆ ಮಾಡಲಾಯಿತು. ಚಳಿ, ಬೇಸಿಗೆ ಮತ್ತು ಮಳೆಗಾಲಕ್ಕೂ ಯೋಗ್ಯವಾಗುವಂತೆ 3 ಅರಮನೆಗಳನ್ನು ಒದಗಿಸಲಾಗಿತ್ತು. ಆದರೆ ಅಂತಹ ಭೋಗ ಜೀವನದ ಅನುಭವದಿಂದ ಸಿದ್ಧಾರ್ಥ ಬಹು ದೂರವಿದ್ದ. ಅದಾವುದರ ಅಪೇಕ್ಷೆಯು ಅವನಿಗಿರಲಿಲ್ಲ. ಪ್ರಾರಂಭದಿಂದಲೂ ಸಿದ್ಧಾರ್ಥನ ತಾತ್ವಿಕ ಮನೋಭಾವವನ್ನು ಅರಿತ ಶುದ್ಧೋಧನ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ. ಹಾಗಾಗಿ 16ನೇ ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವಿ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋಧನನ ಅಂತರಾಳದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋಧನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29ನೆಯ ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನ ಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧ ಗಯ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು. ಕೊನೆಗೆ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೆವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ. ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು 3 ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು 4 ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪಾವಿತ್ರ್ಯತೆ. ನಂತರ 4 ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯೇ ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅವನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ 3ನೆಯದು ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸಜ್ಜೀವನ, ಸತ್ಪ್ರಯತ್ನ, ಸದ್ಧ್ಯಾನ, ಸಚ್ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪೀಠಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತಪೀಠಿಕ, ವಿನಯಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ 3 ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: சம்பத்மணி.
1: ಕುಂತ ನಿಂತ ಸಭದಾಗ ಕೂಡಿದಂತ ಮಂದಿಯಾಗ ಕೈ ಮುಗಿದು ಹೇಳ್ತೀನಿ ಒಂದು ಮಾತ, ಮತ್ತೆ ಒಂದು ಹೇಳ್ತೀನಿ ಹುಟ್ಟಿದಂತ ಮಂದಿಗೆಲ್ಲ

ಔಷಧಿ ಕೊಡ್ಸೋದ್ ಬಿಟ್ಟು ಐನೂರ್ನ ಕರ್ಸ್ಬಿಟ್ರು, ಔಷಧಿ ಕೊಡ್ಸೋದ್ ಬಿಟ್ಟು ಐನೂರ್ನ ಕರ್ಸ್ಬಿಟ್ರು. ಮಗು ಸತ್ತೋದ್ಮೇಲೆ ಕಣ್ಕಂಡ್ಬಿಟ್ರು, ಮಗು ಸತ್ತೋದ್ಮೇಲೆ ಕಣ್ಕಂಡ್ಬಿಟ್ರು.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್.

0: ನಮ್ಮ ಧ್ವನಿ. ಮರಳ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುವರೆ, ಈ ದಿನದ ಕಾರ್ಯಕ್ರಮ ಋತುಬಂಧ ಕುರಿತು ಬಗ್ಗೆ ಸಲಹೆ ಮತ್ತು ಸೂಚನೆ ಕಾರ್ಯಕ್ರಮವನ್ನು ನೀಡಲು ಶ್ರೀಮತಿ ಅಗತಾ ಶೇಖರ್ ಕಾರ್ಯಕ್ರಮ ಅಧಿಕಾರಿ ಸುನೀತಿ ಸೌಲಮನ್ ಫೌಂಡೇಶನ್ ಗ್ರಾಮಾಂತರ ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ.
0: ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೇಡಮ್.
1: ನನ್ನ ಹೆಸರು ಅಗತಾ ಶೇಖರ್. ನಾನು ಸುನೀತಿ ಸೋಲಮನ್ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿದ್ದೇನೆ. ನಾನು ನನ್ನ ಮುಖ್ಯ ಕೆಲಸ ಅಂತಂದ್ರೆ ತರಬೇತಿಗಳನ್ನ ನೀಡೋದು. ಹೆಣ್ಮಕ್ಕಳ ಆರೋಗ್ಯ, ಮಕ್ಕಳ ಸಂರಕ್ಷಣೆ ಮತ್ತು ಅವರ ಯೋಗಕ್ಷೇಮ ಇವುಗಳ ಸುತ್ತ ತರಬೇತಿಗಳ ನಡ್ಸ್ಕೊಡೋದೇ ನನ್ನ ಮುಖ್ಯ ಕೆಲಸ. ಈ ಸಂಸ್ಥೆಯಲ್ಲಿ ನಮ್ಮ ಹೆಣ್ಮಕ್ಕಳ ಆರೋಗ್ಯ, ಮಕ್ಕಳ ಸಂರಕ್ಷಣೆ ಮತ್ತು ಯುವ ಪೀಳಿಗೆಯ ಒಂದು ಬೆಳವಣಿಗೆ ಮತ್ತು ಅವರ ಆರೋಗ್ಯ ಹಾಗೂ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೇವೆ.
0: ಓಕೆ ಮೇಡಮ್, ತುಂಬಾ ಸಂತೋಷ ಮೇಡಮ್. ಈ ದಿನದ ಕಾರ್ಯಕ್ರಮ ಅಂದ್ರೆ ಋತುಬಂಧ. ಈ ಋತುಬಂಧ ಎಂದರೇನು ಅಂತ ತುಂಬಾ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತಲ್ಲ ಮೇಡಮ್. ಋತುಬಂಧ ಅಂದ್ರೆ ಏನು ಮೇಡಮ್?
1: ಋತುಬಂಧ ಅಂತ ನಾವು ಮೊದ್ಲು ಯಾವಾಗೂ ಕೇಳಿಲ್ಲ. ಆದ್ರಿಂದ ಹೆಣ್ಮಕ್ಳು ದೊಡ್ಡವರಾಗೋದು ಸ್ವಾಭಾವಿಕ, ಅದನ್ನ ಸಂಭ್ರಮ ಆಚರಣೆ ಇದರಿಂದ ನಾವು ಪ್ರಾರಂಭ ಮಾಡ್ತೇವೆ. ಆದ್ರೆ ಮುಟ್ಟು ನಿಲ್ಲುವಾಗ ಅದನ್ನ ಅಷ್ಟೇ ನಿಶಬ್ದವಾಗಿ ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಹೇಳೋದಿಲ್ಲ, ಹಂಗೆ ಅದನ್ನ ಹಾಗೆ ಬಿಟ್ಬಿಡ್ತೀವಿ. ಸೊ ಋತು ಬಂದ ಅಂದ್ರೆ ಮುಟ್ಟು ನಿಲ್ಲುವಿಕೆ ಅಂತ ಅನ್ಬಹುದು.
0: ಋತು ಬಂದ ಅಂದ್ರೆ ಮುಟ್ಟು
1: ನಿಲ್ಲುವಿಕೆ.
0: ಈ ಋತು ಬಂದ ಅಂದ್ರೆ ಯಾವ ವಯಸ್ಸಿನಲ್ಲಿ ನಿಲ್ಲುತ್ತೆ ಮೇಡಮ್? ಇದು
1: ಮುಟ್ಟು ನಿಲ್ಲುವಿಕೆ ಸಾಮಾನ್ಯವಾಗಿ 35 ವರ್ಷ ಮೇಲ್ಪಟ್ಟು 40 ವರ್ಷ ಮೇಲ್ಪಟ್ಟ ಮಹಿಳೆಯರಲ್ಲಿ ಈ ಮುಟ್ಟು ನಿಲ್ಲುವಿಕೆ ಪ್ರಾರಂಭ ಆಗತ್ತೆ. ಇದರಲ್ಲಿ 3 ಹಂತಗಳಿರುತ್ತೆ, ಪ್ರಾರಂಭ ಹಂತ, ಮಧ್ಯದ ಹಂತ ಮತ್ತು ಕೊನೆಯ ಹಂತ. ಪ್ರಾರಂಭ ಹಂತದಲ್ಲಿ ಇದು ಆಗಿಂದಾಗೆ ಒಂಚೂರು ಯಾವಾಗೋ ಒಂದೊಂದ್ಸಾರಿ ಮುಟ್ಟು ಬರದೇ ಇರುವಂತದ್ದು. ಮಧ್ಯದ ಒಂದು ಹಂತದಲ್ಲಿ ಇನ್ನು ಸ್ವಲ್ಪ ಕೆಲವೊಂದ್ ತಿಂಗಳು ಬರ್ದೇನೆ ಇರೋದು, ಆಮೇಲೆ ಮಧ್ಯದಲ್ಲಿ ಬರೋದು, ಹೀಗೆ ಹೊರಗಡೆ ಆಗೋದು ನಿರಂತರವಾಗಿ ಇರಲ್ಲ, ಪ್ರತಿ ತಿಂಗಳು ಆಗದೇ ಇರುವಂತದ್ದು. ಅದರಿಂದ 40 ವರ್ಷ ಮೇಲ್ಪಟ್ಟವರಲ್ಲಿ ಅಂದ್ರೆ ಕೆಲವೊಬ್ರು ಚೆನ್ನಾಗಿ ಪೌಷ್ಟಿಕ ಆಹಾರ ತಗೊಂಡು ಯಾವುದೇ ರೀತಿಯಾದ ಒತ್ತಡ ಇಲ್ಲದೆ ಇರುವಂತ ಮಹಿಳೆಯರು ಮತ್ತು ಅವರ ವಂಶ ಪಾರಂಪರ್ಯವಾಗಿ ತಾಯಿಂದಿರು, ಅವರ ಅಜ್ಜಿ, ಹೀಗೆ ಅವರ ವಂಶದಲ್ಲಿ ಇರುವಂತ ಒಂದು ವಂಶಾವಳಿಯಿಂದ ಬಂದಂತ ಒಂದು ಸ್ವಭಾವನೂ ಇರುತ್ತೆ. ಆದ್ರಿಂದ ಕೆಲವೊಬ್ಬರಿಗೆ 50 ವರ್ಷ ಆದ್ಮೇಲೂ ನಿಲ್ಬಹುದು, ಕೆಲವೊಬ್ಬರಿಗೆ 40 ವರ್ಷ ಆದ್ಮೇಲೂ ನಿಲ್ಬಹುದು. ಬಡತನದಲ್ಲಿ ಇರುವಂತ ಮಹಿಳೆಯರು ಬೇಗ ಆಗ್ತಾರೆ, ಬೇಗ ಮುಟ್ಟು ನಿಂತೋಗುತ್ತೆ ಅಂತ ಹೇಳೋದನ್ನು ನಾವು ಕೇಳಿರ್ತೀವಿ. ಯಾಕೆಂತಂದ್ರೆ ಬಡ ಹೆಣ್ಣು ಮಕ್ಕಳು ಜಾಸ್ತಿ ಒತ್ತಡದಲ್ಲಿ, ಜಾಸ್ತಿ ಶ್ರಮ ಪಟ್ಟು ಕೆಲಸ ಮಾಡೋದು, ಪೌಷ್ಟಿಕ ಆಹಾರ ತಗೊಳ್ಳದೆ ಇರೋದು, ಇಂಥ ಕೆಲವೊಂದು ಕಾರಣ

0: ಗಳಿಂದ ಬಡ ಹೆಣ್ಣು ಮಕ್ಕಳು ಸ್ವಲ್ಪ ಬೇಗನೆ ಮುಟ್ಟು ನಿಲ್ಲುವಿಕೆ ಒಳಗಾಗಬಹುದು.
1: ಮೇಡಮ್, ಈಗ ಒಂದ್ ಹೆಣ್ಣು ಋತುಮತಿ ಆಗ್ತಾಳಲ್ವಾ ಮೇಡಮ್, ಮೊದಲನೇ ಸರಿ, ಆಗ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅಂದ್ರೆ ಆಗ ತಲೆನೋವಾಗ್ಲಿ, ಹೊಟ್ಟೆ ನೋವಾಗ್ಲಿ, ಸೊಂಟ ನೋವು, ಮತ್ತೆ ಇದೆಲ್ಲ ನಾವ್ ಎದುರಿಸಬೇಕಾಗುತ್ತಲ್ಲ ಮೇಡಮ್. ಅದೇ ರೀತಿಯಲ್ಲಿ ಇದು ನಿಲ್ಲುವಾಗ್ಲೂ ಯಾವ್ದಾನ ಸಮಸ್ಯೆಗಳನ್ನ ಉಂಟಾಗ್ಬೋದಾ ಮೇಡಮ್?
0: ಹೌದು, ಸಮಸ್ಯೆ ಅನ್ನೋಕ್ಕಿಂತ ಕೆಲವೊಂದು ಬದಲಾವಣೆಗಳಾಗತ್ತೆ, ಅದನ್ನ ನಾವು ತಿಳ್ಕೊಂಡಿದ್ರೆ ಇನ್ನೂ ಉತ್ತಮ. ಅದ್ ತಿಳ್ಕೊಂಡಿದ್ರೆ ಅದನ್ನ ಚೆನ್ನಾಗಿ ನಿಭಾಯಿಸಬಹುದು. ಇವಾಗ ಮುಟ್ಟು ನಿಲ್ಲುವಿಕೆ ನಾನು ಹೇಳಿದಂಗೆ ಪ್ರಾರಂಭದಲ್ಲಿ ಆಗಾಗ ಬರೋದು, ಆಗಾಗ ಬರ್ದೇ ಇರೋದು ಇದ್ರೆ ಅದು ಇನ್ನು ಪೂರ್ತಿಯಾಗಿ ನಿಂತಿರಲ್ಲ. ಕೊನೆಯ ಹಂತ ಅಂದ್ರೆ 12 ತಿಂಗಳು ತಪ್ಪದೆ ನಾವೆಲ್ರು ಏನ್ ಮಾಡ್ಬೇಕು, ಒಂದು ಕ್ಯಾಲೆಂಡರ್ ಅಲ್ಲಿ ಬರ್ಕೋಬೇಕು. ಒಂದ್ ವೇಳೆ ಈ ವರ್ಷ ಈ ಮೇ ತಿಂಗಳಲ್ಲಿ ಆದೆ ಅಂದ್ರೆ ಮುಂದೆ ಜೂನ್ ತನಕನು ಬರ್ಲೇಬಾರ್ದು, ಹೊರಗಡೆ ಆಗ್ಲೇಬಾರ್ದು. ಆಗದಿದ್ರೆ ಆಗ ಅದು ಮುಟ್ಟು ನಿಂತೋಗಿದೆ ಅಂತ ಹೇಳ್ಬೋದು. ಅಲ್ಲಿ ತನಕ ಅದು ಮುಟ್ಟು ನಿಂತೋಗಿದೆ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಈ ಸಮಯದಲ್ಲಿ ಯಾವಾಗ ಶಾರೀರಿಕವಾದಂತ ಕೆಲವೊಂದು ಬದಲಾವಣೆಗಳನ್ನ ಕಾಣ್ತೀವಿ ಅಂತಂದ್ರೆ, ಅದು ನಾನು ಹೇಳ್ದಂಗೆ ಅನಿಯಮಿತವಾಗಿ ಅಂತಂದ್ರೆ ಒಂದ್ ತಿಂಗ್ಳು ಬರೋದು, 2-3 ತಿಂಗ್ಳು ಬರದೇ ಇರುವಂತದ್ದು, ಜಾಸ್ತಿಯಾಗಿ ಬೆವರೋದು, ಆಯಾಸ ಆಗೋದು, ಆಮೇಲೆ ಚರ್ಮ ಒಂಚೂರು ಸಡಿಲ ಆದಂಗೆ ಮೊದ್ಲೆಲ್ಲ ಸುಂದರಿ ಇರೋ ತರ ಕಾಣಿಸ್ತಾ ಇರ್ತೀವಿ, ಅವ್ರು ನಾವು ಸ್ವಲ್ಪ ನೋಡ್ಕೊಳ್ಳೋದು ಜಾಸ್ತಿನೇ, ಆಮೇಲೆ ಕಾಲಕ್ರಮೇಣ ಬಿಟ್ಬಿಡ್ತೀವಿ. ಹಂಗೇನೆ ಚರ್ಮನು ಸ್ವಲ್ಪ ಸುಕ್ಕುಗಟ್ಟೋದು, ಸಡಿಲ ಆಗೋದು ಸಾಮಾನ್ಯ, ಮೂಳೆ ಸವಿತ ಆಗತ್ತೆ, ಆಮೇಲೆ ಮೂತ್ರ ವಿಸರ್ಜನೆ ನಿಯಂತ್ರಣ ಕಡಿಮೆ ಆಗತ್ತೆ, ಹೃದಯದ ಬಡಿತ ಒಂಚೂರು ಜಾಸ್ತಿ ಆದಂಗೆ ಯಾವಾಗ ಯಾವಾಗೋ ಆಗ್ಬಹುದು, ಶಾರೀರಿಕ ಶಕ್ತಿ ಕಡಿಮೆ ಅಂತ ಅನ್ಸ್ಬಹುದು. ಆಮೇಲೆ ಕೆಲವೊಂದು ದೊಡ್ಡ ಸಮಸ್ಯೆಗಳು ಅಂತಂದ್ರೆ ಎದೆಯಲ್ಲಿ ಅಂತಂದ್ರೆ ಸ್ತನದಲ್ಲಿ ಗೆಡ್ಡೆ ಕಟ್ಟೋದು ಇದೆಲ್ಲ ಆಗ್ಬಹುದು, ಗರ್ಭಕೋಶದಲ್ಲಿ ಗೆಡ್ಡೆ ಕಟ್ಟಬಹುದು, ಅಂಡಾಶಯದಲ್ಲೂ ಆಗ್ಬಹುದು, ಇದೆಲ್ಲ ನಾವು ನೋಡ್ಕೊಳ್ಬೇಕು, ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಹಾಗೇನೆ ಮಾನಸಿಕವಾಗೂನು ಏನೋ ಒಂಥರ ತಳಮಳ, ಒಂಥರ ಭಯ, ಏನೋ ಒಂಚೂರು ಕೋಪ ಜಾಸ್ತಿ ಬರೋ ತರ ಕಿರಿಕಿರಿ ಅನ್ಸೋದು, ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡೋದು, ಸಣ್ಣ ಪುಟ್ಟಕ್ಕೆ ಎಲ್ಲ ಸಿಡ್ಕೋದು, ಆಮೇಲೆ ಕೆಲವೊಂದ್ಸಾರಿ ಗಂಡ ಹೆಂಡತಿ ಮಡದ ಆಕರ್ಷಣೆ ಇಲ್ದೆ ಇರುವಂತದ್ದು ಅನುಭವ ಆಗತ್ತೆ. ಇದನ್ನೆಲ್ಲವನ್ನು ಗೊತ್ತಿದ್ದು ನಾವು ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ಹಾಗೇನೆ ಸಾಮಾಜಿಕವಾಗೂ ಕೆಲವೊಂದ್ಸಾರಿ ನಾವು ಜಾಸ್ತಿ ಜನರತ್ತೆ ಬೆರೆಯೋದು ಕಡಿಮೆ ಮಾಡೋದು, ಆಮೇಲೆ ಒಬ್ಬೊಬ್ರೆ ಇರಕ್ ಇಷ್ಟಪಡೋದು, ಯಾವ್ದಕ್ಕೂ ಮುಂದೆ ಹೋಗದೆ ಹಿಂದೆ ಉಳಿಯೋದು, ಈ ಭಾವನೆಗಳಲ್ಲೂ ಏರಿಳಿತ ಆಗೋದ್ರಿಂದ ನಮ್ಮ ಸಾಮಾಜಿಕ ಬದುಕುಗೂ ಇದು ಪರಿಣಾಮ ಬೀರುತ್ತೆ,
1: ಬದಲಾವಣೆಗಳಾಗುತ್ತದೆ. ನೋಡಿದ್ರೆ ಮನೆಯಲ್ಲಿರುವಂತಹ ಹಿರಿಯರು ಭಯ ಆಗುತ್ತೆ. ಇದನ್ನ ನಿವಾರಿಸಬಹುದಾ ಮೇಡಮ್?
0: ಎಲ್ಲಾನು ನಿಯಂತ್ರಣ ಮಾಡ್ಕೋಬಹುದು. ಇವಾಗ ನಾನು ಹೇಳಿದೆ ಶರೀರದಲ್ಲಿ ಆಗುವಂತ ಬೆವರು, ಜಾಸ್ತಿ ಸ್ವಲ್ಪ ನೀರ್ ಕುಡಿಯೋದು, ತಂಪಾಗಿರುವ ಜಾಗಗಳಲ್ಲಿ ಕುತ್ಕೊಳ್ಳೋದು, ಗಾಳಿ ಬೀಸೋ ಕಡೆ ಇರೋದು, ಅದನ್ನೇ ದೊಡ್ಡ ದೊಡ್ಡ ತೊಂದ್ರೆ ಅಂತ ಅನ್ಕೊಳ್ದೆ ಅದನ್ನ ನಿಭಾಯಿಸೋ ಕೌಶಲ್ಯವನ್ನ ಕಲ್ತ್ಕೊಳ್ಬೇಕು. ಆಯಾಸ ಆಗ್ತಾ ಇದೆ ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ಕೆಲ್ಸಗಳನ್ನ ಮನೇಲಿರೋರಿಗೆ ಹಂಚ್ಬಿಟ್ಟು ನೀವು ಸ್ವಲ್ಪ ಕಡಿಮೆ ಕೆಲ್ಸ ಮಾಡೋದನ್ನ ರೂಢಿ ಮಾಡ್ಕೊಳ್ಬೇಕು. ಮೂಳೆ ಸವತ ಅಂತ ಹೇಳಿದೆ, ಮೂಳೆ ಸವತದಿಂದ ಓಡಾಟ ಜಾಸ್ತಿ ಆದ್ರೆ ಮೂಳೆಗಳ ನೋವು ಬರೋದು, ಮಡ್ಚೋದಿಕ್ಕೆ ಕಷ್ಟ ಆಗೋದು, ಕುತ್ಕೊಂಡ್ರೆ ಎದ್ದೇಳಕ್ ಕಷ್ಟ ಆಗೋದು, ಆಮೇಲೆ ಮೊದ್ಲಿದ್ದಂಗೆ ಜಾಸ್ತಿ ಓಡಾಡ್ಕೊಂಡು ಕೆಲ್ಸ ಮಾಡಕ್ ಆಗದೆ ಇರೋದ್ರಿಂದ ಅದನ್ನ ಹಾಲು ಮತ್ತೆ ಮೊಸರು ಮಜ್ಜಿಗೆ ಇಂಥದನ್ನ ಜಾಸ್ತಿ ತಗೊಳ್ಬೇಕು. ಆಮೇಲೆ ಮೂತ್ರ ವಿಸರ್ಜನೆ ನಿಯಂತ್ರಣ ಕಡಿಮೆ ಇರುತ್ತೆ ಅಂತ ಹೇಳಿದೆ, ಅದಕ್ಕೋಸ್ಕರ ನೀರ್ ಕುಡಿದೆ ಇರಬಹುದು. ಒಂದ್ ಸ್ವಲ್ಪ ಕೆಲ್ಸದ ಕಡೆ ಅಲ್ಲಿ ಇಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, 40 ವರ್ಷ ಮೇಲ್ಪಟ್ಟವರಿಗೆ ಈ ಸಮಸ್ಯೆ ಇರುತ್ತೆ ಅಂತ ಗೊತ್ತಿರುತ್ತೆ. ಮುಜುಗರ ಬಿಟ್ಟು ನಾವು ಮೂತ್ರ ವಿಸರ್ಜನೆಗೆ ಅವಕಾಶವನ್ನ ತಗೊಂಡು ಹೋಗ್ಬೇಕು, ಮಾಡ್ಬೇಕು, ಮನೇಲೂನು ಸಂಕೋಚ ಪಟ್ಕೋಬಾರ್ದು. ಆಮೇಲೆ ಹೃದಯದ ಬಡಿತ ಒಂದ್ ಸ್ವಲ್ಪ ಬಡ್ಕೊಳ್ಳೋದು ಈ ತರ ಎಲ್ಲ ಆಗೋದು, ಇದೆಲ್ಲ ಆದಾಗ ದೀರ್ಘ ಉಸಿರಾಟ, ಯೋಗ ಮತ್ತೆ ಅಭ್ಯಾಸಗಳನ್ನ ಮಾಡ್ಬೇಕು. ಮತ್ತೆ ಸ್ತನವನ್ನ ದಿನನಿತ್ಯ ಪರೀಕ್ಷೆ ಮಾಡ್ಕೊಳ್ಬೇಕು ನಾವಾಗ ನಾವೇ. ಸ್ವ ಪರೀಕ್ಷೆ ಮಾಡ್ಕೊಳ್ಬೇಕು. ಎರಡೂ ಕಡೆ ಬಟ್ಟೆ ಬದಲಾಯಿಸುವಾಗ, ಸ್ನಾನ ಮಾಡುವಾಗ, ಇಂಥ ಸಮಯಗಳಲ್ಲಿ ನಾವು ಏಕಾಂತದಲ್ಲಿರ್ತೀವಿ, ಅಲ್ಲಿ ಯಾರು ಇರೋದಿಲ್ಲ, ಹಾಗಾಗಿ ಪರೀಕ್ಷೆ ಮಾಡ್ಕೊಳ್ಳೋದು ಸುಲಭ ಆಗತ್ತೆ. ಹಾಗೇನಾದ್ರೂ ಎಡೆ ಇದೆ, ಸಣ್ಣದೊಂದಿದೆ ಅಂತಂದ್ರೆ ಹೇಳ್ಕೊಳ್ಬೇಕು ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಇದಕ್ಕೆಲ್ಲದಕ್ಕೂ ಔಷಧೋಪಚಾರ ಇದೆ.
1: ಮೇಡಮ್, ಕೆಲವೊಂದು ಮನೆಗಳಲ್ಲಿ ಇದ್ರ ಬಗ್ಗೆ ಮುಟ್ಟು ನಿಲ್ಲುವುದರ ಬಗ್ಗೆ ಒಂದ್ ತಿಂಗಳಾಗೋದು, ಮತ್ತೆ ಇನ್ನೆರಡು ತಿಂಗಳಿಗಾಗೋದು, ಆ ತರ ಎಲ್ಲ ಏನಾಗಿದ್ರೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಹೋಗ್ಲಾಡಿಸಲು ಏನೇನ ಸಲಹೆ ಕೊಡ್ತೀರಾ ಮೇಡಮ್?
0: ಹೌದು, ಇದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ನಾವು ಅವಾಗಿಂದನು ಏನೋ ನಮ್ ಮೇಲೆ ಯಾರೋ ಮಾಟ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಯಾರೋ ಮಂತ್ರ ಮಾಡಿದ್ದಾರೆ, ನಮ್ಗೆ ಆಗದೆ ಇರೋರು ಏನೋ ಮಾಡಿದ್ದಾರೆ ಅಂತ ನಮ್ ದೇಹದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಗೆ ನಮ್ಗೆ ಗೊತ್ತಿಲ್ಲದೆ, ಇದು ತಿಳುವಳಿಕೆ ಇಲ್ದೇನೆ ಆಗುವಂತ ಒಂದು ಅಭಿಪ್ರಾಯ. ಹಾಗಾಗಿ ಒಂದು ವೇಳೆ ಈ ತರ ಮುಟ್ಟು ಜಾಸ್ತಿ ಆಗ್ತಾ ಇದೆ, ಅಥವಾ ಮುಟ್ಟು ನಿಲ್ಲುವಾಗ ಒಂದ್ಸರಿ ಆಗೋದು, ಎರಡ್ ಮೂರ್ ತಿಂಗಳು ಆಗದೆ ಇರುವಂತದ್ದು, ಇದೆಲ್ಲ ಆದಾಗ ದಯವಿಟ್ಟು ಆ ಇದನ್ನ ಸಾಮಾನ್ಯ ಅಂತ ತಗೊಳ್ಬೇಕು, ಸ್ವಾಭಾವಿಕ ಅಂತ ತಗೊಳ್ಬೇಕು. ಆಮೇಲೆ ಮಾಟ ಮಂತ್ರ ಇಂಥದ್ದೆಲ್ಲ ಮಾಡಿಸ್ಕೊಂಡು ದುಡ್ಡು ಖರ್ಚು, ಆಮೇಲೆ ಅನಾವಶ್ಯಕ ಒತ್ತಡ ಶರೀರಕ್ಕೆ, ಆಮೇಲೆ ದೇಹದ ಮೇಲೆ, ಆಮೇಲೆ ಇಂಥದ್ದೆಲ್ಲ ಮಾಡಿಸ್ಕೊಂಡು ಮಾನಸಿಕವಾಗಿ ಇನ್ನೂ ಜಾಸ್ತಿ ಒತ್ತಡಕ್ಕೆ ಒಳಗಾಗ್ತೀವಿ. ಆದ್ರಿಂದ ದಯವಿಟ್ಟು ಎಲ್ರೂ, ಎಲ್ಲಾ ಹೆಣ್ಮಕ್ಳು ಸರಿಯಾದ ಮಾಹಿತಿಯನ್ನ ತಿಳ್ಕೊಂಡು, ಈ ಮುಟ್ಟಿನ ಬಗ್ಗೆ ಸರಿಯಾದ ಮಾಹಿತಿ ಇದ್ರೆ ನಾವು ಇಂಥದನ್ನೆಲ್ಲ ಮಾಡಕ್ ಹೋಗಲ್ಲ.
1: ಈ ಋತು ಬಂದ ಬಗ್ಗೆ, ಅಂದ್ರೆ ಮುಟ್ಟು ನಿಲ್ಲುವಿಕೆ ಬಗ್ಗೆ ನಮ್ಮ ಪ್ರೀತಿ ಕೇಳುಗರಿಗೆ ತಮ್ಮ ಕಡೆಯಿಂದ ಏನೇನ ಸಲಹೆಗಳನ್ನ ನೀಡ್ತೀರಾ ಮೇಡಮ್?
0: ಎಲ್ಲಾ ಹೆಣ್ಮಕ್ಳು ತುಂಬಾ ಅಮೂಲ್ಯವಾದಂತ ವ್ಯಕ್ತಿಗಳು, ನಮ್ಮನ್ನ ನಾವು ಸ್ವಕಾಳಜಿಯಿಂದ ನೋಡ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಮನೇಲಿರೋರ್ನೆಲ್ಲ ನೋಡ್ಕೊಂತೀವಿ, ಆದ್ರೆ ನಮಗ್ ಬೇಕಾಗಿರೋದನ್ನ ನಾವು ಮಾಡ್ಕೊಳ್ಳೋದು ತೀರಾ ಕಡಿಮೆ. ಅದು ಸ್ವಕಾಳಜಿಗೆ ನಾವು ಉತ್ತಮ ಆಹಾರ ಸೇವನೆ ಮಾಡೋದು, ಯೋಗ ಅಭ್ಯಾಸಗಳನ್ನ ಮಾಡೋದು, ಕೆಲವೊಬ್ಬ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದು, ಮನೆಯಲ್ಲಿ ಕುಟುಂಬದವ್ರ ಜೊತೆ ನನಗಾಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಸ್ವಲ್ಪವಾಗಿ ಹೇಳ್ಕೊಳ್ಬಹುದು. ಕುಟುಂಬದಲ್ಲಿ ಯಾರೇ ಇರ್ಲಿ, ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಮ್ಮದಿರು, ಮತ್ತೆ ಗಂಡ ಮಕ್ಕಳು, ಇವರೊಟ್ಟಿಗೆ ಹಂಚ್ಕೊಳ್ಳಿ ಏನಾಗ್ತಾ ಇದೆ, ದೇಹದಲ್ಲಿ ಏನಾಗ್ತಾ ಇದೆ, ಮನಸ್ಸಿಗೆ ಏನೇನಾಗ್ತಾ ಇದೆ, ಅದನ್ನ ಹಂಚ್ಕೊಂಡಾಗ ತೀರಾ ಕಡಿಮೆ ಆಗತ್ತೆ. ಮತ್ತೆ ಇದು ಸ್ವಾಭಾವಿಕ ಅನ್ನೋದನ್ನ ನಮ್ಮ ಮನಸ್ಸನ್ನ ನಾವು ಸಿದ್ಧ ಮಾಡಿಕೊಂಡ್ರೆ ಅದು ಸ್ವಾಭಾವಿಕವಾಗಿ ನಿಂತು ಹೆಚ್ಚು ಸಮಸ್ಯೆ ಆಗದೆ ಅದು ತಾನಾಗೆ ಸ್ವಾಭಾವಿಕವಾಗಿ ನಿಂತು ಹೋಗುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರೂನು ಇದು ಮುಟ್ಟು ನಿಲ್ಲೋದು ಅಂದ್ರೆ ಋತುಬಂಧ ಅನ್ನೋದು ಸ್ವಾಭಾವಿಕ, ಹೇಗೆ ನಾವು ದೊಡ್ಡವರಾಗ್ತೀವೋ ಅದೇ ತರ ನಾವು 40 ವರ್ಷ ಮೇಲ್ಪಟ್ಟ ಮೇಲೆ ಯಾವ ವರ್ಷದಲ್ಲಾದ್ರೂ ಒಂದು ವರ್ಷ ಸಂಪೂರ್ಣವಾಗಿ ಮುಟ್ಟೇ ಆಗ್ಲಿಲ್ಲ ಅಂತಂದ್ರೆ ನಿಂತಿದೆ ಅಂತ ಅರ್ಥ. ಅದನ್ನ ಸ್ವಾಭಾವಿಕವಾಗಿ ತಗೊಳ್ಳೋಣ, ನಮ್ ಬಗ್ಗೆ ನಾವು ಕಾಳಜಿ ವಹಿಸೋಣ. ಇದು ನನ್ನ ಪ್ರೀತಿಯ ಮಾತು ಎಲ್ಲಾ ಹೆಣ್ಮಕ್ಳಿಗೂ.
1: ಇದುವರೆಗೂ ಕೇಳಿದರಲ್ಲವೇ ಋತುಬಂಧದ ಬಗ್ಗೆ, ಋತುಬಂಧ ಯಾವ ರೀತಿಯಲ್ಲಿ ನಿಲ್ಲುತ್ತದೆ ಎನ್ನುವುದರ ಬಗ್ಗೆ, ಹಾಗೂ ಋತುಬಂಧ ನಿಲ್ಲುವಾಗ ಯಾವ ರೀತಿಯಾದಂತಹ ನಾವು ನಿಯಂತ್ರಣಗಳನ್ನ ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ, ಹಾಗೆ ತಪ್ಪು ಕಲ್ಪನೆಗಳಿಗೆ ಕಿವಿಗೂಡಬಾರದು ಎಂದು, ಅದೇ ರೀತಿಯಲ್ಲಿ ಋತುಬಂಧ ನಿಲ್ಲುವಾಗ ತಪ್ಪದೆ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕೆಂದು ನಿರ್ಲಕ್ಷ್ಯ ಮಾಡಬೇಡಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಈ ಋತುಬಂಧವನ್ನು ಹೇಗೆ ಧೈರ್ಯವಾಗಿ ಎದುರಿಸಬೇಕು ಎನ್ನುವುದರ ಬಗ್ಗೆ ಕೂಡ ನಮ್ಮ ಪ್ರೀತಿಯ ಮಹಿಳೆಯರಿಗೆಲ್ಲರಿಗೂ ಅಗತಾ ಶೇಖರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
0: ಒಂದು ಒಳ್ಳೆ ವಿಷಯವನ್ನ ಎಲ್ಲ ಸಮುದಾಯದ ಹೆಣ್ಮಕ್ಳಿಗೆ, ಇದರಲ್ಲಿ ಬರೀ ಹೆಣ್ಮಕ್ಳು ಕೇಳಿಸ್ಕೋಬೇಕಂತಲ್ಲ, ಗಂಡ್ಮಕ್ಳು ಕೇಳಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂತ ಭಾವನಾತ್ಮಕ ಒಂದು ಸ್ಪಂದನೆ, ಒಂದು ಸಹಕಾರ ಇದು ಕೊಡ್ಬೇಕು.
1: ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಮಾ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
2: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ, ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: Berlin. ಮೈರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೆಯ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿಯವರು ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುವರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಹಾಜರಿದ್ದೀರಲ್ವಾ ಮೇಡಮ್? ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್.
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ ರಾಗಿ ಅಂದ್ರೆ ರಾಮಧಾನ್ಯ ಅಂತಾರೆ. ಅಂದ್ರೆ ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ. ಅದು ಇವಾಗ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಮೊದಲೆಲ್ಲ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು, ಆದ್ರೆ ನಮ್ಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಗ್ಲೋಬಲೈಸೇಷನ್ ಆದ್ಮೇಲೆ ತುಂಬಾ ಜನ ರಾಗಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ರಾಗಿನಲ್ಲಿ ನೋಡಿ, ಈಗ ಎಲ್ಲಾ ತರದ್ರು ರಾಗಿನಲ್ಲೇ ಮಾಡ್ತಾರೆ. ಬಿಸ್ಕೆಟ್ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಈವನ್ ಚಾಕ್ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಮಕ್ಳಿಗೆ ಆರೋಗ್ಯನೂ ಇರಬೇಕು, ಚಾಕ್ಲೇಟು ತಿಂದಂಗ ಆಗಿರ್ಬೋದು ಅಂತ. ಆ ತರ ಎಲ್ಲಾ ಇಂಥದ್ ರಾಗಿನಲ್ಲಿ ಇಂಥದ್ ಮಾಡಲ್ಲ ಅನ್ನೋಂಗಿಲ್ಲ ಮೇಡಮ್, ಎಲ್ಲಾ ಮಾಡ್ತಿದ್ದಾರೆ. ಆದ್ರೆ ನಾವ್ ಅದನ್ನ ತರಕ್ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಮಕ್ಳಿಗೆ ರುಚಿಯಾಗಿ, ಈಗ ಬೇಸಿಗೆ ಇದೆ, ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆ ಹೋಗಿ ತರಕ್ ಆಗಲ್ಲ ಅವ್ರಿಗೆ. ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರು ಆದ್ರೆ ರಾತ್ರಿ 11 ಗಂಟೆ ಅವ್ರಿಗೆ ಕೆಲಸ ಇರುತ್ತೆ. ಅವ್ರು ಹೊರಗಡೆ ಹೋಗ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಹೋಗ್ಬೇಕಾದ್ರು ತುಂಬಾ ಕಷ್ಟ ಆಗುತ್ತೆ.
0: ಮತ್ತೆ ಕೆಲಸ
1: ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದ್ರೆ ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದೇನು ಅಂದ್ರೆ, ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದು ಬೇಡ. ಮನೆಯಲ್ಲೇ ಮಾಡೋ ಅಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಅದು ಆರೋಗ್ಯನೂ ಹೌದು ಮತ್ತೆ ಈಜಿ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟಪಡದಂತ ಜನನೇ ಇಲ್ಲ.
0: ಹೌದು,
1: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲಿ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ.
0: ಹೌದು,
1: ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ, ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು 1/4 ಸೇರು ರಾಗಿ ತಗೊಂಡ್ರೆ, ಆ ರಾಗಿ ತಗೊಂಡು 2-3 ಸಲ ಚೆನ್ನಾಗಿ ತೊಳೆದು

0: ಅದನ್ನ ನೈಟ್ ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಪೇಜ್ರಲ್ಲಿ ನೀವು ದೋಸೆಗೆ ಯಾವ
1: ತರಿಸ್ಬೇಕಾ ಮೇಡಮ್? ನೀರಲ್ಲಿ ಹಾಕಿ ನೆನೆಸ್ಬೇಕು,
0: ರಾಗಿ ನೆನೆಸ್ಕೋಬೇಕು, ನೆನಿಟ್ಬಿಡ್ಬೇಕು. ಬೆಳಗ್ಗೆನೆ ಸಾರಿ ಬೆಳಗ್ಗೆ ನೆನಿಟ್ ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ, ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿಕೊಂಡ ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ ಒಂದು ಕಪ್ ರಾಗಿಗೆ ಕಾಲ್ ಕಪ್ ಉದ್ದಿನ ಬೇಳೆ ಅಂದ್ರೆ ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ ಇಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ ಬೆಳಗ್ಗೆ ನೆನಿಡ್ತೀರಾ, ನೈಟ್ ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ರಾಗಿನೇ ರುಬ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ. ರಾಗಿ ಸಪ್ರೇಟ್ ಆಗಿ ರುಬ್ಬಿ ಆಮೇಲೆ ಮೆಂತ್ಯ ಕಾಳು ಅವೆಲ್ಲ ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನು ಕಲಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ. ಹುದುಗು ಅಂತ ಹೇಳ್ತಾರೆ, ಆತರ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡೋ, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ, ಇದನ್ ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
1: ನಮ್ಮ ಪ್ರೀತಿಯ ಕೇಳೋರಿಗೆ ತುಂಬಾ ರುಚಿಕರವಾದಂತ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದೀರಾ ಮೇಡಮ್.
2: ಮತ್ತೆ ಹಾಗೆ ಈ ಮಕ್ಕಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ.
0: ಓಕೆ ಮೇಡಮ್, ಅದನ್ನು ಏನು ಅಂತಂದ್ರೆ ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ ಮೊಳಕೆ ಒಡೆಯೋದ್ ಮಾತ್ರ ಕಾಣುತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ ಮೊಳಕೆ ಒಡೆಯುತ್ತೆ ಅನ್ನಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು. ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು, ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು. ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನ ಪೂರ್ತಿ
1: ತ್ಯಾವ ಇಲ್ದಿರ ಮಾಡ್ಕೋಬೇಕು.
0: ಹಾ, ತ್ಯಾವ ಇಲ್ದಾಗೆಲ್ಲ ಒಣಕೋಬೇಕು, ಒಣಗ್ಬೇಕು ಚೆನ್ನಾಗಿ. ಅದು ಒಣಗಿಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ತೇವ ಅಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಉಗುರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದ್ರ ಜೊತೆಗೆ ನಮಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಭಾರತದಲ್ಲಿ ಅಂದ್ರೆ. ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದ್ದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
1: ಪುಷ್ಟಿ ಇರುತ್ತೆ.
0: ಹಾ, ಅದು ಬಾದಾಮಿ ಏನಿರುತ್ತೋ ನಾವು ಬಾದಾಮಿ ತಿಂತೀವಲ್ಲ, ಸೇಮ್ ಅದರದ್ದು ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ಒಂದು ಒಂದ್ ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು, ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನು ಫ್ರೈ ಮಾಡೋದು ಬೇಡ, ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಕಾಳು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹೆಸರು ಕಾಳನ್ನ ಗಮನಂಗ್ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡಿಕೊಂಡು ಅದನ್ನ ಈ ಹಿಟ್ಟಿನ ಜೊತೆಗೆ ಹಾಕೊಂಡು ರಾಗಿ ಜೊತೆಗೆ ಹಾಕೊಂಡು ಒಂದ್ಸತಿ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗೆ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಒಂದನ್ನ ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತೀರಾ ನೀವು ಅಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು. ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಕಳಿಗಂದ್ರೆ ತುಪ್ಪ ಮೊದ್ಲಿಂದಾನು ತುಪ್ಪ ಕೊಡ್ತಾ, ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ಕೆ ತುಪ್ಪ ಹಾಕ್ತೀವಿ ಅಂದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಕಳು, ಬೇಗ ಹಸಿವಾಗಲ್ಲ, ಮಕ್ಕಳು ಆಟ ಆಡಿದ್ರು ಸುಸ್ತಾಗಲ್ಲ, ಆತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಕಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲು ಮೇಡಮ್ ತಾಯಿ ಹಾಲ್ಗಿನ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ.
1: ಹೌದು,
0: ಈಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ, ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೋ ಹಾಲಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಮ ರಾಯಚೂರು ಕಡೆ ಸ್ವಲ್ಪ ಹಾಲಿಂದ ತುಂಬಾ ತೊಂದ್ರೆ, ಹೋಗೇನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ, ಆ ತರ ಪ್ರೂವ್ ಆಗಿದೆ ನಮ್ ಕಣ್ಣಲ್ಲೇ ಕಂಡಿದ್ದು. ಆ ತರ ನಿಮ್ ಮಕ್ಳಿಗೂ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳು.
2: ದೊಡ್ಡ ಮಕ್ಳಿಗೂ ಪಾನೀಯ ತರ ಕೊಡ್ಬೋದು,
0: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರ್ಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲಿ ಎಲ್ಲ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ, ಬೆಲ್ಲದಲ್ಲಿರ್ತಕ್ಕಂತ ಏನೇ ಕಸರ ಇದ್ರೆ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದ್ ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ. ಎಲ್ಲಾ ಹುರಿದ್ರದ್ರಿಂದ ಹಸಿ ವಾಸನೆ ಏನು ಇರಲ್ಲ, ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವು ಏನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
2: ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ,
0: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ,
2: ನಮ್ಮ ಆರೋಗ್ಯ ರಾಗಿ
0: ರಾಗಿ ಕೈಯಲ್ಲಿ. ನಾವ್ ಅದನ್ನ ಎಷ್ಟು ಬಳಸ್ಕೋತೀವೋ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
2: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದು ತಿಳಿಸಿದ್ರಲ್ಲ, ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
0: ಈಗ ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
2: ಹೌದು,
0: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಇದ್ದದ್ದು ಬ್ರಾಹ್ಮಿನ್ಸ್. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆ ಪಂಗಡದಲ್ಲಿ ಆ ಕೈದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತೇಳಿ. ಆಮೇಲೆ ಉಪವಾಸ ಕೆಲವೊಬ್ರು ತಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ ಉಪವಾಸ ಮಾಡಿದಾಗ ಯಾವುದೇ ಬೇಯಿಸಿದ ಆಹಾರ ತಿನ್ನಲ್ಲ, ಇಲ್ಲ ಹಣ್ ತಿನ್ಬೇಕು, ಇಲ್ಲ ಎಳ್ನೀರ್ ಕುಡಿಬೇಕು,
2: ಉಪ್ಪು ಖಾರ ಏನು ತಿನ್ಬೇಕು,
0: ಯಾವುದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಕೋದು. ಒಣಕಂದ್ರೆ ಫುಲ್ ಒಣಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ, ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತು ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ. ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ ಮಣ್ಣಿನ ಪಾತ್ರನೇ ಸಿಗುತ್ತೆ,
2: ಮಡಿಕೆ
0: ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಅದ್ರ ಮೇಲೆ ಇಡ್ಬೇಕು. ಅಂದ್ರೆ ನಾವು ರಾಗಿ ಮೇಲಿಟ್ರೆ ಅದು ಕೆಳಗಡೆ ಅಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ ಪುರಿ ತರ ಅಳುತ್ತೆ. ಅವಾಗ ನಿಧಾನಕ್ಕೆ ಅದನ್ನ ಎಲ್ಲ ಅರಳಿದ್ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲಾ ತರ ಆ ತರ ಹರಳು ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳು ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ ಕೊಡ್ತೀರಾ ಅದು ಬಿಟ್ಟಿದ್ದು ಪೌಡರ್ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ ನೀವು ರಾಗಿ ಹಿಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿ ಬಿಳಿಯಾಗ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್, ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ, ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಕದಕ್ಕೆ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲು ಆರೋಗ್ಯಕ್ಕೆ ಅದು ಏಜ್ ವಯಸ್ಸಾದವರಿಗಂತೂ
2: ಬೆಲ್ಲ ಯೂಸ್ ಮಾಡೋಣ.
0: ಬೆಲ್ಲದ ನೀರಲ್ಲೇ ಹಾಕಿ,
2: ಬೆಲ್ಲದ ನೀರಲ್ಲಿ
0: ಬೆಲ್ಲ ಚೆನ್ನಾಗಿ ಕುದಿಸಿ ಅದನ್ನ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
2: ಗಂಜಿ ತರ ಮಾಡಿನೂ ಕುಡಿಬೋದಲ್ಲ ಮೇಡಮ್?
0: ಗಂಜಿನೂ ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ. ಈ ಉಂಡೆ ಮಾಡಿಟ್ರೆ ಒಂದೊಂದು ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು, ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ, ಬೆಲ್ಲ ಇರುತ್ತೆ, ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ಯಾವುದೇ ನಿಶಕ್ತಿ ಬರಲ್ಲ ವಯಸ್ಸಾದವ್ರಿಗೆ, ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡ್ದಾಗಲ್ಲ, ಕುತ್ಕೊಳ್ಳೋಕೆ.
2: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ್ಲೂ ತುಂಬಾ ದಾಹ ಜಾಸ್ತಿ ಆಗ್ತಾ ಇದೆ ಮೇಡಮ್.
0: ಅದೇ ಪಾನೀಯ ಮಾಡ್ಕೋಬಹುದು,
2: ಅದೇ ಆ ತರ ಮಾಡ್ಕೊಂಡು.
0: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಪತ್ತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪು ಬರುತ್ತೆ.
2: ಹೌದು,
0: ಪುದೀನ ಸೊಪ್ಪನ ಸ್ವಲ್ಪ ತೊಳೆದು ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ ಒಂದೆರಡು ನಿಮಿಷ ಬಿಡಿ, ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದು ಬರುತ್ತೆ, ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರು ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ, ಅದು ಒಂಥರ ಸ್ಮೆಲ್ ಇರುತ್ತೆ, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್. ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನೂ ಹಾಕೊಂಡ್ರೆ ತುಂಬಾ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
2: ತಗೊಳ್ಳಕ್ಕೂ ತುಂಬಾ ಇಷ್ಟಪಡ್ತಾರೆ
0: ತುಂಬಾ. ಅಲ್ಲ ಅದೊಂಥರ ಸ್ಮೆಲ್ ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಹಾಕೋಬಹುದು ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
2: ಪ್ರೀತಿಯ ಕೇಳುಗರೆ, ಇದುವರೆಗೆ ಕೇಳಿದರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದರ ಬಗ್ಗೆ ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ಕೇಳುಗರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಮೇಡಮ್, ನನ್ನನ್ನು ಇಲ್ಲಿ ಕರೆಸಿ ಈ ತರ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ನಿಮ್ಮ ರೇಡಿಯೋ ಸ್ಟೇಷನ್ಗೂ ತುಂಬಾ ಧನ್ಯವಾದ.
2: ತುಂಬಾ ಸಂತೋಷ ಮೇಡಮ್, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.

0: ನಮ್ಮ ಮನೆ.
1: ನಾಗರಿಕ ಬಂಧುಗಳೇ ನಿಮಗೆ ಸ್ವಾಗತ. ಕಟ್ಟೋಣ ನಾವೆಲ್ಲ ಸ್ವಚ್ಛ ಭಾರತ.

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರು

0: number 20.
1: ಆತ್ಮೀಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿಗೆ

0: சம்பத்மணி.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ.
4: ಸೂರ್ಯಘರ್.
5: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಜನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್.

0: Number 20.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
3: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ, ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಬೇಲೂರಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಶಿಲಾಮಾಲಕೇರ ಬೇಲೂರು ಎಂದು ಪ್ರಸಿದ್ಧವಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಳೇಬೀಡಿಗೆ ಮುನ್ನ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.

ಇಲ್ಲಿನಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಮುಖ್ಯ ಆಕರ್ಷಣೆ. ಶಿಲ್ಪಕಲೆಗೆ ನಿದರ್ಶನವಾಗಿರುವ ಈ ದೇವಾಲಯದಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ ಮತ್ತು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನಗಳು ಮುಖ್ಯ ಆಕರ್ಷಣೆಗಳು. ಇದಲ್ಲದೆ ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಶಿಲಾ ಬಾಲಿಕೆಗಳು, ದೇವಸ್ಥಾನದ ಒಳಾಂಗಣದ ಕಂಬಗಳು ಮತ್ತು ದೇವಾಲಯದ ಗೋಪುರ ನಯನ ಮನೋಹರ. ಇನ್ನು ಬೇಲೂರು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಚನ್ನಕೇಶ್ವರ ದೇವಾಲಯ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಾರೆ. ಇಲ್ಲಿರುವ ಶ್ರೀ ಚನ್ನಕೇಶ್ವರ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಈ ದೇವಾಲಯವು ನಕ್ಷತ್ರ ಆಕಾರದಲ್ಲಿದೆ. ಈ ದೇವಾಲಯವು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಹೆಚ್ಚು ಜನ ಬಂದು ಈ ದೇವಾಲಯವನ್ನು ವೀಕ್ಷಿಸುತ್ತಾರೆ. ಬೇಲೂರು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಬೆಂಗಳೂರಿನಿಂದ 222 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲು ರಸ್ತೆ ಮಾರ್ಗವೇ ಮುಖ್ಯ ಮಾರ್ಗವಾಗಿದ್ದು ಹತ್ತಿರದ ಅರಸೀಕೆರೆಗೆ ಅಥವಾ ಬಾಣಾವರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಮುಂದಕ್ಕೆ ಬಸ್ಸಿನಲ್ಲಿ ಬರಬಹುದು. ಬಾಣಾವರದಿಂದ ಅಲೆಬೀಡು ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ಬೇಲೂರು ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಬಾಣಾವರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸಿನ ಸೌಲಭ್ಯವಿರುತ್ತದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ದೇವಾಲಯ ಕಟ್ಟುವ ಕಾರ್ಯ ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ರಾಜ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ತನ್ನ ಗುರುಗಳಾದ ಶ್ರೀರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಚನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದನು. ಈ ರೀತಿಯಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನವೆಂದು ಹೆಸರು ಬಂದಿದೆ. ಸುಮಾರು 103 ವರ್ಷಗಳ ಕಾಲ ನಡೆದಂತಹ ಈ ದೇವಾಲಯದ ಕಾರ್ಯ ವಿಷ್ಣುವರ್ಧನನ ಮೊಮ್ಮಗನಾದ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ರೂಪುಗೊಂಡಿತು. ದೇವಾಲಯಕ್ಕೆ ಒಂದು ವಿಮಾನ ಗೋಪುರವಿದ್ದು ಈ ಕಾರಣವಾಗಿ ಇದನ್ನು ಹೊಯ್ಸಳರ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಗೋಪುರವು 20 ಅಡಿಗಳಿಗೂ ಎತ್ತರವಾಗಿದ್ದು ದಾಳಿಕಾರರ ಹಾವಳಿಗೆ ಸಿಕ್ಕಿ ವಿರೂಪಗೊಂಡಿತ್ತು. ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿದೆ. ಇದಕ್ಕೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಬೇಲೂರಿನಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಚನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯದ

ಗೋಪುರದ ಬಲಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಲಾಗಿದೆ. ಇನ್ನು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈ ಗುಡಿಯು ಮುಖ್ಯ ಗುಡಿಯ ಹಾಗೆ ನಕ್ಷತ್ರಾಕಾರವಾದ ಶ್ರೀಚಕ್ರದ ಪೀಠದ ಮೇಲೆ ಕಟ್ಟಲ್ಪಟ್ಟಿದೆ. ಸ್ಥಳೀಯ ಕೆಲವು ಜನರಿಂದ ಇದೇ ಮೂಲವಾಗಿ ಪ್ರಧಾನ ದೇವಾಲಯವಾಗಬೇಕಿತ್ತು ಎಂದು ಕೇಳಿ ಬಂದರೂ, ಈ ನಕ್ಷತ್ರಾಕಾರದ ಪೀಠವನ್ನು ಬಿಟ್ಟರೆ ಯಾವುದೇ ಸಾಕ್ಷ್ಯಾಧಾರಗಳು ಮೂಡಿಬಂದಿಲ್ಲ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪೆ ಚೆನ್ನಿಗರಾಯಣ ವಿಗ್ರಹವಿದೆ. ಈ ವಿಗ್ರಹದ ಹೊಟ್ಟೆಯಲ್ಲಿ ಕಪ್ಪೆಯನ್ನು ಕೆತ್ತಲಾಗಿದೆ. ಅಮರಶಿಲ್ಪಿ ಜಕ್ಕನಾಚಾರ್ಯರ ದಂತಕಥೆಯ ಮೂಲದಿಂದ ನಮಗೆ ಇದರ ಹಿನ್ನೆಲೆ ತಿಳಿದು ಬರುತ್ತದೆ. ಹಿಂದೆ ಜಕ್ಕನಾಚಾರ್ಯರಿಗೂ ಅವರ ಮಗ ಡಂಕನಾಚಾರ್ಯರಿಗೂ ವಾದ ನಡೆದು ಡಂಕನನ್ನು ಚೆನ್ನಿಗರಾಯನ ವಿಗ್ರಹದಲ್ಲಿ ದೋಷವಿರುವುದಾಗಿ ಹೇಳಿ ಅದನ್ನು ನಿರೂಪಿಸಲು ಹೊರಟಾಗ ವಿಗ್ರಹದ ಗರ್ಭದಲ್ಲಿ ಕಪ್ಪೆ ಕಂಡು ಬರಲು ವಿಗ್ರಹಕ್ಕೆ ಈ ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ಇದಲ್ಲದೆ ಒಳಾಂಗಣದಲ್ಲಿ ಗೋಪಾಲಕೃಷ್ಣ, ಮಹಿಷಾಸುರಮರ್ದಿನಿ ಮತ್ತು ವಿಷ್ಣು ಲಕ್ಷ್ಮಿಯರ ಸುಂದರ ಮೂರ್ತಿಗಳಿವೆ. ಇನ್ನು ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಪ್ಪೆ ಚೆನ್ನಿಗರಾಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿರುವ ದೇವಸ್ಥಾನ ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಚತುರ್ಭುಜಧಾರಿಯಾದಿ ಸೌಮ್ಯನಾಯಕಿ ಅಮ್ಮನವರು ಚನ್ನಕೇಶವನ ಮೆಚ್ಚಿನ ಪತ್ನಿ ಎಂದು ಹೇಳುತ್ತಾರೆ. ಇನ್ನು ಇಲ್ಲಿರುವ ಕಲ್ಯಾಣ ಮಂಟಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸೌಮ್ಯನಾಯಕಿ ಅಮ್ಮನವರ ದೇವಾಲಯದ ನಂತರ ಸಿಗುವುದೇ ಕಲ್ಯಾಣ ಮಂಟಪ. ಇಲ್ಲಿ ಚನ್ನಕೇಶವ ಸ್ವಾಮಿಗೂ ಸೌಮ್ಯನಾಯಕಿ ಅಮ್ಮ ಅವರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಜಾತ್ರೆಯ ಸಮಯದಲ್ಲಿ ಹೋಮಯಾಗಾದಿಗಳು ನಡೆಯುತ್ತವೆ. ವೀರನಾರಾಯಣ ದೇವಸ್ಥಾನ ಇದು ಕಲ್ಯಾಣ ಮಂಟಪದ ಒಳಭಾಗದಲ್ಲಿದೆ. ಒಳಗೆ ಗರ್ಭಗುಡಿಯಲ್ಲಿರುವ ವಿಗ್ರಹ ಭಿನ್ನವಾಗಿದೆ. ಈ ಕಾರಣವಾಗಿ ಈ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇನ್ನು ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವೀರನಾರಾಯಣ ದೇವಸ್ಥಾನದ ನಂತರ ಸಿಗುವುದು ಈ ದೇವಸ್ಥಾನ. ರಂಗನಾಯಕಿ ಅಮ್ಮನವರನ್ನು ಚನ್ನಕೇಶವ ಸ್ವಾಮಿಯ ಜ್ಯೇಷ್ಠ ಪತ್ನಿ ಎಂದು ಹೇಳುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ತಿಳಿಸಿದ ದೇವಸ್ಥಾನಗಳನ್ನು ಬಿಟ್ಟು ನೋಡಲು ಇನ್ನೂ ಕೆಲವು ಆಕರ್ಷಣೆಗಳಿವೆ. ಯಜ್ಞಯಾಗಾದಿಗಳನ್ನು ಮಾಡಲು ಯಾಗಶಾಲೆ, ಅಡಿಗೆ ಮಾಡಲು ಪಾಕಶಾಲೆ, ಪುಷ್ಕರಣಿ ಇತ್ಯಾದಿಗಳ ವ್ಯವಸ್ಥೆ ಇದೆ. ದೇವಸ್ಥಾನವನ್ನು ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಕಂಬ ಕಾಣಿಸುವುದು. ಈ ಕಂಬವನ್ನು ನಕ್ಷತ್ರಾಕಾರದ ಒಂದು ಜಗುಳಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಳಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದು. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೆ ನಿಂತಿದೆ ಎಂದು ಖಚಿತವಾಗುತ್ತದೆ. ಜೊತೆಗೆ ವಾಯುವ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಅಥವಾ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಎಂದು ಕರೆಯುತ್ತಾರೆ. ಈ ತುದಿಯ ಬೆಳಕನ್ನು ಆ ತುದಿಯಿಂದ ನೋಡಬಹುದು. ದೇವಸ್ಥಾನದ ಇನ್ನೊಂದು ಬಾಗಿಲಿಗೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಇದು ಸಾಧಾರಣವಾಗಿ ಮುಚ್ಚಿರುತ್ತದೆ. ಮೂಲದ್ವಾರ ಗೋಪುರದ ದ್ವಾರವಾಗಿದ್ದರೂ ದೇವರಿಗೆ ನಡೆಯುವ ಎಲ್ಲ ಉತ್ಸವಗಳು ಈ ದ್ವಾರದ ಮೂಲಕವಾಗಿ ಸಂಚರಿಸುತ್ತದೆ. ಈ ರೀತಿಯಾಗಿ ಇದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ದೇವಸ್ಥಾನದ ಗೋಪುರ ಮತ್ತು ಆನೆ ಬಾಗಿಲ ನಡುವೆ ಮಂಟಪದ ಸಾಲನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಲಾಗಿದೆ. ಈ ಗುಡಿಗಳಲ್ಲಿ ರಾಮಾನುಜಾಚಾರ್ಯರು, ಯೋಗ ನರಸಿಂಹರು, ಕಾಳಿಮರ್ದನ ಕೃಷ್ಣ, ಆಂಜನೇಯ ಮುಂತಾದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೂ ಮಂಟಪದ ಸಾಲು ಇದೆ. ಇಲ್ಲಿ ಅನೇಕ ಶಿಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಪ್ರೇಕ್ಷಕರಿಗೆ ನೋಡಲು ಅನುಕೂಲ ಮಾಡಿ ಇಟ್ಟಿದ್ದಾರೆ. ಮೂಲತಃ ದೇವಸ್ಥಾನದ ಆವರಣವನ್ನು ಅಗೆದಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ. ಈ ಶಿಲೆಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಣಪತಿಯ ವಿಗ್ರಹ, ವಿಷ್ಣು, ಆಂಜನೇಯರ ವಿಗ್ರಹಗಳು ಮತ್ತು ನಾಗಕಲ್ಲುಗಳನ್ನು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಅನೇಕ ಶಾಸನ ಕಂಬಗಲ್ಲುಗಳನ್ನು ಇಡಲಾಗಿದೆ. ಈ ಶಾಸನಗಳಲ್ಲಿ ದೇವಾಲಯದ ಇತಿಹಾಸ, ದೇವಸ್ಥಾನವನ್ನು

ಸ್ಥಳೀಯರಿಂದ ತಿಳಿಯುತ್ತದೆ. ಆನೆ ಬಾಗಿಲಿನ ಪಕ್ಕದಲ್ಲಿರುವುದೇ ಪಾಕಶಾಲೆ. ಇಲ್ಲಿ ಪ್ರತಿ ದಿವಸವೂ ದೇವರ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಮಾಡುತ್ತಾರೆ. ಇದರ ಪಕ್ಕದಲ್ಲೇ ಯಾಗಶಾಲೆ ಉಂಟು. ರಥೋತ್ಸವ ಅಥವಾ ಉತ್ಸವದ ಸಮಯದಲ್ಲಿ ಇಲ್ಲಿ ಶಾಸ್ತ್ರೀಯವಾಗಿ ನಡೆಯಬೇಕಾದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ರಾಮದೇವರ ದೇವಸ್ಥಾನವಿದೆ. ಗರ್ಭಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಮಾರುತಿಯರ ವಿಗ್ರಹಗಳಿದೆ. ಸಾಮಾನ್ಯವಾಗಿ ರಾಮನ ಎಡಭಾಗದಲ್ಲಿರುವ ಸೀತೆ ಇಲ್ಲಿ ಬಲಭಾಗದಲ್ಲಿರುವುದನ್ನು ಕಾಣಬಹುದು. ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ವಾಹನ ಮಂಟಪವಿದೆ. ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಸುಮಾರು 7 ಅಡಿ ಎತ್ತರದ ಹಿತ್ತಾಳೆಯಿಂದ ನಿರ್ಮಿಸಲಾಗಿರುವ ಗರುಡ, ಹಂಸ, ಆನೆ, ಆಂಜನೇಯ, ಕುದುರೆ, ನವಿಲು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರುತ್ತಾರೆ. ಉತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿ ಈ ವಾಹನಗಳ ಮೇಲೆ ಕೂರಿಸಿ ಊರಿನಲ್ಲಿ ಉತ್ಸವ ಮಾಡುತ್ತಾರೆ. ಗೋಪುರದ ಬಲಭಾಗದಲ್ಲಿರುವ ಪುಷ್ಕರಣಿ ಅಥವಾ ಕಲ್ಯಾಣಿಗೆ ಗಜಗುಂಡ ಎಂದು ಹೆಸರು. ಇದನ್ನು ವಾಸುದೇವ ತೀರ್ಥ ಎಂದು ಕರೆಯುತ್ತಾರೆ. ಈ ಕಲ್ಯಾಣಿಯಲ್ಲಿ ಅನೇಕ ರೀತಿಯ ಮೀನುಗಳನ್ನು ಬಿಟ್ಟಿರುತ್ತಾರೆ. ಕೇಳುಗರೆ, ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಬೇಲೂರಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: ನಂಬಿ
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಆತ್ಮೀಯ ನಮ್ಮದೊನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಳುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು, ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ, ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರುಣಿಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದೆಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ
ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಹಳೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಲೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಂದಿನ ಹಳೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹಳೆಬೀಡು ಶಿಲ್ಪಕಲೆಯ ನೆಲವೀಡು. ಹಳೆಯ ಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ. ನಿತ್ಯ ನೂತನ ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಳ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಳನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು.
ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಳನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು ನಾಲ್ಕನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾಣ್ಣುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ
ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯಕ್ಕೆ ನಾಲ್ಕು ಬಾಗಿಲುಗಳಿದ್ದು ಪೂರ್ವಕ್ಕೆ ಎರಡು ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಲೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಲೇಶ್ವರ ದೇವರ

ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. ಎರಡು ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರು ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ ಎರಡೂ ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. ಒಂದೆರಡು ತಾಮ್ರ ಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8ಕ್ಕೂ ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವು ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: nampak pagi.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬುದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದರೆ ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ ಒಂದು ಕಾರ್ಯಕ್ರಮಕ್ಕೆ ಇಂದಿನ ದಿನ ನಮ್ಮ ಜೊತೆ ಕುಶಾಲಿನಿ ಜೆಎಸ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಮೆರಡ್ ಐಟಿಸಿಎಂಎಸ್ಗೆ ವಾಟರ್ಶೆಡ್ ಡ್ರಾಪ್ ಪ್ರೂಫಿಂಗ್ ಪ್ರಾಜೆಕ್ಟ್ ಮಾಲೂರು, ಹಾಗೂ ರೂಪಾ ಜಿ ಡಾಕ್ಯುಮೆಂಟೇಷನ್ ಆಫೀಸರ್ ಮೆರಡ್ ಐಟಿಸಿಎಂಎಸ್ ವಾಟರ್ ಸೆಕ್ಯೂರಿಟಿ ಮತ್ತು ಬಿಟೂರ್ ಅವರನ್ನು ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮ್ಮಿಬ್ಬರಿಗೂ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ ಬಾರಿಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಬಹಳ ಸಂತೋಷ ಆಗ್ತಾ ಇದೆ. ಸೊ ಇವತ್ತಿನ ದಿನ ಒಂದು ಕಾರ್ಯಕ್ರಮ ಒಂದು ಶುರು ಮಾಡಕ್ಕೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಒಂದು ಕೇಳುಗರಿಗೆ ತಿಳಿಸಿ.
1: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕುಶಾಲಿನಿ. ನಾನು ಮಾಲೂರಲ್ಲಿ ಡಿಪಿಪಿ ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಸುಮಾರು ಎಷ್ಟು ದಿನಗಳಿಂದ ಕಾರ್ಯನಿರ್ವಹಿಸ್ತಿದ್ದೀರಾ ಮೇಡಮ್?
1: ನಾನು 2 ತಿಂಗಳಿಂದ ವರ್ಕ್ ಮಾಡ್ತೇನೆ.
0: ಬಹಳ ಸಂತೋಷ. ನಮ್ಮ ಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಿದ್ದೀರಾ, ತುಂಬಾ ಸಂತೋಷ ಆಗ್ತಾ ಇದೆ.
1: ಥ್ಯಾಂಕ್ ಯು
0: ಮೇಡಮ್. ಮೇಡಮ್, ತಮ್ಮ ಪರಿಚಯ.
1: ಮೈಸೂರು ರೂಪಾ ಅಂತ. ನಾನು ಐಟಿಸಿಎಂಎಸ್ಗೆ ಮೇರಡ ಮಾಲೂರು ಪ್ರಾಜೆಕ್ಟ್ ಅಲ್ಲಿ ಡಾಕ್ಯುಮೆಂಟೇಶನ್ ಆಫೀಸರ್ ಆಗಿ ವರ್ಕ್ ಮಾಡ್ತೀನಿ. ನಾನು ಕಳೆದ 2 ತಿಂಗಳಿಂದ ವರ್ಕ್ ಮಾಡ್ತಿದ್ದೀನಿ.
0: ಸೊ ತಾವು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದ್ರೆ, ತಮ್ಮಿಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ. ಸೊ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ. ಸೊ ಕಾರ್ಯಕ್ರಮ ಮೊದಲನೇ, ಸೊ ತಮ್ಮ ಕಲ್ಪನೆಯಲ್ಲಿ ಒಂದು ಆರೋಗ್ಯಕರ ಗ್ರಾಮೀಣ ಪ್ರದೇಶ ಅಂತಂದ್ರೆ ತಮ್ಮ ಅನಿಸಿಕೆ? ಗ್ರಾಮೀಣ ಪ್ರದೇಶ ಅಂತಂದಾಗ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ತಮ್ಮ ಒಂದು ಕಲ್ಪನೆಯಲ್ಲಿ ತಮ್ಮ ಒಂದು ಅನಿಸಿಕೆ ಯಾವ ರೀತಿ ಇದೆ?
1: ನಮ್ಮ ಅನಿಸಿಕೆಯಲ್ಲಿ ಒಂದು ಆರೋಗ್ಯ ಗ್ರಾಮೀಣವೆಂದರೆ ಮೊದಲನೇದಾಗಿ ಕುಡಿಯುವ ನೀರಿನ ಸೌಲಭ್ಯ ಚೆನ್ನಾಗಿ ಇರಬೇಕು.
0: ಹೌದು.
1: ಮತ್ತೆ ಒಂದು ಇವಾಗ ಯಾವುದೇ ಇದರಲ್ಲಿ ಆರೋಗ್ಯ ಪ್ರಾಥಮಿಕ ಕೇಂದ್ರ ಇರುತ್ತಲ್ಲ ಅದು ಇರಬೇಕು. ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂದು ಇಂಡಿವಿಜುವಲ್ ಟಾಯ್ಲೆಟ್ ಅಂದ್ರೆ ಇರಬೇಕು.
0: ಹೌದು, ಪ್ರತಿ ಮನೆಯಲ್ಲೂ ಶೌಚಾಲಯದ ವ್ಯವಸ್ಥೆ ಇರಬೇಕು.
1: ಮತ್ತೆ ಇವಾಗ ಆಟದ ಮೈದಾನ, ಶಾಲೆ, ಲೈಬ್ರರಿ.
0: ಹೌದು ಮೇಡಮ್. ಹಾಗೆ ಇವಾಗ ಸಾಮಾನ್ಯವಾಗಿ ನಾವು ಸಿಟಿಯಲ್ಲಿರುವಂತ ಮಕ್ಕಳೇನ್ ಮಾಡ್ತಾರೆ, ರಜೆ ದಿನಗಳು ಅಂದ ತಕ್ಷಣ ಅವ್ರಿಗೆ ನೆನಪಾಗೋದೇ ಹಳ್ಳಿಗಳು, ಅವ್ರ ಅಜ್ಜ ಹಳ್ಳಿ, ಅಜ್ಜ ಅಜ್ಜಿ ಊರು. ಸೊ ಊರಿಗೆ ಹೋಗ್ಬೇಕು, ಯಾಕಂದ್ರೆ ಆ ಒಂದು ವಾತಾವರಣಕ್ಕೆ ತುಂಬಾನೇ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ರಜೆ ದಿನಗಳು ಅಂತಂದ್ರೆ ಅಲ್ಲೇ ಕಳಿಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾರೆ. ಸೊ ಈಗಾಗಲೇ ಏನಾಗಿದೆ ಅಂತಂದ್ರೆ ಒಂದು ನಗರೀಕರಣ, ಅದು ಒಂದು ಸಾರ್ವಜನಿಕರು, ಒಂದು ಸಮುದಾಯ, ಒಂದು ಆಧುನಿಕತೆ ಸಾಕ್ತಾ ಸಾಕ್ತಾ ಏನಾಗಿದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ಒಂದು ಸುಂದರವಾದ ವಾತಾವರಣ ಕೆಲವು ಕಡೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಅಲ್ಲೂ ಸಮೇತ ಒಂದು ಅನೈರ್ಮಲ್ಯ ಆಗಿರೋದು, ಸಾಕಷ್ಟು ತ್ಯಾಜ್ಯಗಳ ಅಲ್ಲಲ್ಲೇ ಬಿಸಾಕಿರ್ತದೆ. ಸೊ ಆಗಿನ ಕಾಲದಲ್ಲೆಲ್ಲ ಅದಕ್ಕೆ ತುಂಬಾ ವ್ಯವಸ್ಥೆ ಇರ್ತಾ ಇತ್ತು, ಹಾಗೆ ಅಷ್ಟೊಂದು ಪ್ಲಾಸ್ಟಿಕ್ ಬಳಕೆಗಳು ಇರ್ತಾ ಇರ್ಲಿಲ್ಲ. ಆಮೇಲೆ ತಿಪ್ಪೆ ಗೊಬ್ಬರನೆಲ್ಲ ಒಂದ್ ಕಡೆಗೆ ಹಾಕೋರು. ಸೊ ಎಲ್ಲಾನು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಈಗಿನ ಈಗಿನ ಸಂದರ್ಭದಲ್ಲಿ ಒಂದು ಯುವ ಜನತೆ ಏನಾಗಿದೆ ಅಂತಂದ್ರೆ, ಸೊ ಅಷ್ಟೊಂದು ಒಲವಿಲ್ಲ, ಎಲ್ಲರೂ ಸಿಟಿ ಸಿಟಿ ಸಿಟಿ ಅಂತ ಹೇಳ್ಬಿಟ್ಟು. ಸೊ ಒಂದು ಒಂದು ಗ್ರಾಮೀಣ ಪ್ರದೇಶದ ಮೇಲೆ ಇರುವಂತ ಒಂದು ಕಾಳಜಿನೇ ಕಮ್ಮಿ ಆಗಿದೆ.
1: ಇದರಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಇವಾಗ ಗ್ರಾಮೀಣದಲ್ಲಿ ಅವರು ಒಂದು ಅದೇ ಇವಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ, ಒಂದು ಜಾಸ್ತಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಆಗ್ತಾರೆ. ಸಿಟಿಯಲ್ಲೇ ಆತರ ಒಂದ್ ಕೆಲಸ ಉಟ್ಕೊಂಡು ಹೋಗೋ ಬದಲು ತಮ್ಮ ತಮ್ಮ ಹೊಲಗಳಲ್ಲೇ ಜಾಸ್ತಿ ಇವಾಗ ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಇವಾಗ ಎಷ್ಟೊಂದು ಕೆವಿಕೆ ವಾರೆಸ್ ಆದಕ್ಕೆ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಅವರೇ ಹೊಲದಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಬಹುದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವಾಗ ಇವಾಗ ಏನು ಸಿಟಿಗಳ ಮೇಲೆ ಜಾಸ್ತಿ ಒಲವು ತೋರಿಸೋದೆಲ್ಲ ಕಡಿಮೆ ಮಾಡ್ಕೊಬಹುದು. ಇವಾಗ ನಾವು ಸಿಟಿಯಲ್ಲಿ ಪ್ಲಾಸ್ಟಿಕ್ ಆತರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಅದನ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟು ಇವಾಗ ನಾವು ಆರ್ಗ್ಯಾನಿಕ್ ಆಗಿ ನಾವ್ ಏನ್ ಯೂಸ್ ಮಾಡ್ಕೊಬಹುದು ನ್ಯಾಚುರಲಿ ಅದೇ ಅದನ್ನ ಸ್ವಲ್ಪ ನಾವು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬಿಟ್ಟು ಅಂತ ಹೇಳ್ಬೋದು.
0: ಹೌದು ಹೌದು. ಅಂದ್ರೆ ಈಗಿನ ಒಂದು ಆಧುನಿಕತೆಯಲ್ಲಿ ಒಂದು ನಗರ ಒಂದು ಹಳ್ಳಿಯಲ್ಲಿ ಇದ್ಬಿಟ್ಟೆ ನಾವು ಅದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡ್ರೆ

0: ಬಗ್ಗೆ ಒಂದು ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ತಿಳ್ಕೊಂಡ್ಬಿಟ್ಟೆ. ಪ್ರತಿ ಮನೆಗೂ ಬುಟ್ಟಿಗಳು ಕೊಟ್ಟಿದ್ದಾರೆ, ಹಸಿರು ಬುಟ್ಟು ನೀಲಿ ಬುಟ್ಟಿ ಎಲ್ಲ ವಿತರಣೆ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ, ಯಾಕಂದ್ರೆ ನಾವು ಸ್ವಲ್ಪ ದಿನಗಳಿಂದೆಲ್ಲ ಇದೆಲ್ಲ ಪಟ್ಟಣ ಪ್ರದೇಶದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ವಿ, ಪ್ರತಿ ಮನೆ ಹತ್ರ ವೆಹಿಕಲ್ ಬರುತ್ತೆ, ಬುಟ್ಟಿ ಕೊಡ್ತಾರೆ, ಕಸ ಸಂಗ್ರಹಣೆ ಮಾಡ್ಕೊಂಡು ಕೊಡ್ಬೇಕು ಅಂತ. ಸೊ ಈಗ ಅದು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಈ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೊ ಇದ್ರ ಬಗ್ಗೆ
1: ಇವಾಗ ಸಮರ್ಪಕ ತ್ಯಾಜ್ಯ ನಿರ್ವಹಣೆಯಲ್ಲಿ ನಾವು ಫಸ್ಟ್ ಇವಾಗ ಗ್ರೀನ್ ವೇಸ್ಟ್ ಮತ್ತೆ ಬ್ಲೂ ವೇಸ್ಟ್ ಅಂತ ಇರುತ್ತೆ. ಅದೇ ಇವಾಗ ಹಸಿ ಕಸ ಮತ್ತೆ ನಾವು ಒಣ ಕಸ ಇವೆರಡನ್ನೂ ನಾವು ಅವ್ರು ಹೇಳಿರೋ ಪ್ರಕಾರನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಆ ನಾಲೆಜ್ ಫಸ್ಟ್ ನಮ್ಮ ಬೇಸಿಕ್ ಮನೆಯಿಂದಾನೇ ನಾವು ಸ್ಟಾರ್ಟ್ ಮಾಡಬೇಕು. ಇವಾಗ ತರಕಾರಿ ಆಗಿ ಹಣ್ಣಿನ ವೇಸ್ಟ್ ಒಂದು ಕಡೆ, ಪೇಪರ್ ಅಥವಾ ಯಾವ್ದೇ ಒಂದು ಒಣ ಕಸನೆಲ್ಲ ಒಂದು ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಅದನ್ನ ನಾವು ಅವ್ರಿಗೆ ಹಾಕ್ಬೇಕು. ಅದರಲ್ಲಿ ಕೂಡ ಇವಾಗ ನಾವು ಈ ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಮಾಡೋದ್ರಿಂದ ಇವಾಗ ನಾವು ವೇಸ್ಟ್ ಎನ್ವಿರಾನ್ಮೆಂಟ್ ಮೇಲೆ ವೇಸ್ಟ್ ಆಗೋದ್ರಿಂದ ನಾವು ಕಮ್ಮಿ ಮಾಡ್ಬೋದು ಇಫೆಕ್ಟ್ ಆಫ್ ವೇಸ್ಟ್ ಅಂದ್ರೆ ಎನ್ವಿರಾನ್ಮೆಂಟ್ ಮತ್ತೆ ಹೆಲ್ತ್ ಮೇಲೆ ಯಾವ್ದೇ ಆಗಲಿ. ಸೊ ಮತ್ತೆ ಇನ್ನೊಂದ್ ಏನಂದ್ರೆ ನಾವು ರೀಯೂಸ್ ಮಾಡ್ಕೊಬೋದು, ಯಾವ್ದೇ ಒಂದ್ ಇವಾಗ ಗ್ಲಾಸ್ ಆಗ್ಲಿ ಪೇಪರ್ ಆಗ್ಲಿ ಅವನ್ನೆಲ್ಲ ನಾವು ರೀಯೂಸ್ ಮಾಡ್ಕೊಬೋದು. ಅದ್ರಿಂದ ನಮ್ಗೆ ಕಮ್ಮಿ ಇವಾಗ ಯಾವ್ದೇ ಒಂದು ಬಜೆಟ್ ಆಗ್ಲಿ ಏನಾಗ್ಲಿ ಕಮ್ಮಿ ಆಗುತ್ತೆ. ಈ ತರ ನಾವೊಂದು ರೀಸೈಕಲ್ ಮತ್ತೆ ಡಿಸ್ಪೋಸಲ್ ಕೂಡ ಸರಿಯಾಗಿ ಮಾಡೋದ್ರಿಂದ ನಮ್ಗೆ ಯಾವ್ದೇ ಒಂದು ರೋಗ ಲಕ್ಷಣಗಳು ಯಾವ್ದು ಇರೋದಿಲ್ಲ.
0: ಹೌದು
2: ಸರ್, ಹಾಗೆ ಈಗ ನೀಲಿ ಬುಟ್ಟಿ ಹಸಿ ಬುಟ್ಟಿ ಅಂತ ಕೊಡೋದಲ್ಲ ನಾವು ಈಗ ಕೊಟ್ಟು ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡ್ತಾರೆ. ಯೂಸ್ ಮಾಡಿದ ತಕ್ಷಣ ಒಂದು ಇದರಲ್ಲಿ ಅವ್ರು ಯಾಕಂದ್ರೆ ಎಲ್ಲಾರು ನೋಡ್ತಾರೆ ಒಬ್ರು ಚೆನ್ನಾಗಿ ಮಾಡಿದ್ರೆ ಇನ್ನೊಬ್ರು ನೋಡಿ ನಮ್ಮನ್ನ ನೋಡಿ ಚೆನ್ನಾಗಿ ಮಾಡ್ತಾರೆ. ನಾವೇ ಅಲ್ಲಿನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಗೆ ಯೂಸ್ ಮಾಡ್ಕೊಡ್ತಾರೆ? ಹಾಗಾಗಿ ನಾವು ಬುಟ್ಟಿನ ಕೊಡೋದೇ ಅಲ್ಲದೆ ಅವ್ರನ್ನ ಒಂದು ಅಷ್ಟ ನಾವು ಗೈಡ್ ಮಾಡಬೇಕಾಗುತ್ತೆ. ಗೈಡ್ ಮಾಡಿ ಅವ್ರನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ತಿದ್ರೆ ಆಗ ಮಾಡ್ತಿದಾರೆ ಇಲ್ವಾ ಅಂತ ನಮ್ಗೂ ಗೊತ್ತಾಗುತ್ತೆ. ಅದನ್ನ ನೋಡೋರು ಅಷ್ಟೇ ಓ ಚೆನ್ನಾಗಿ ಮಾಡ್ತಿದ್ರೆ ನೋಡಿ ಆತರ ನಾವು ಮಾಡ್ಕೊಂಡೋದ್ರೆ ನಮ್ಗೂ ಒಳ್ಳೆ ರೀತಿಯ ಒಂದು ಆರೋಗ್ಯ ನಮ್ಗೂ ಬರುತ್ತೆ, ನಮ್ಗೂ ಖುಷಿ ಆಗುತ್ತೆ ಅಂತ ಹೇಳಿ ಅವ್ರು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಒಬ್ಬರಿಂದ ಒಬ್ರು ತಿಳ್ಕೊಳ್ಳೋದೇ ಅಲ್ವಾ?
0: ಹೌದು, ಮಾಹಿತಿ ಅನ್ನೋದೆ ಮಾಹಿತಿ ಶಿಕ್ಷಣ, ಒಬ್ಬರಿಂದ ಇನ್ನೊಬ್ರಿಗೆ ಅದು ಹರಡುತ್ತೆ.
2: ಆತರ ಮಾಡಿದ್ರೆ ನಮ್ ಪರಿಸರನು ನಾವು ರಕ್ಷಣೆ ಮಾಡ್ಕೋಬಹುದು, ಹಾಗೆ ನಮ್ಮ ಒಂದು ಉತ್ತಮ ರೀತಿಯಲ್ಲಿ ಆರೋಗ್ಯನ ನಾವು ಪಡ್ಕೊಳ್ಳೋದಕ್ಕೆ ಒಂದು ಕಾರಣ ಆಗುತ್ತೆ.
0: ಹೌದು, ಬಟ್ ಹಾಗೆ ಈ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಯಾವ ರೀತಿ ಗೊಬ್ಬರ ತಯಾರಿಸ್ಕೋಬೇಕು? ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿ ತುಂಬಾನೇ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇತ್ತು. ಅಂದ್ರೆ ಇತ್ತೀಚಿನ ದಿನ ಎಲ್ಲ ಮರೆ ಆಯ್ತು, ಮತ್ತೆ ಈಗ ಒಲವು ತೋರಿಸ್ತಾ ಇದ್ರೆ ಕೆಲವರೆಲ್ಲ ಮನೆ ಮಟ್ಟದಲ್ಲೇ ಮಾಡ್ಕೋಬೇಕು ಅಂತ. ಸೊ ಸಾಮಾನ್ಯವಾಗಿ ಮಾಡ್ಕೋಬೇಕಂದಾಗ ಯಾವ ರೀತಿ ಸಲಕರಣೆ ಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಈಸಿಯಾಗಿ ಮನೆಯಲ್ಲೇ ನಾವು ಮನೆಯಲ್ಲಿ ಉತ್ಪಾದನೆ ಆಗುವಂತ ಹಸಿ ತ್ಯಾಜ್ಯದಿಂದ ನಾವು ಗೊಬ್ಬರ ಮಾಡ್ಬೋದಪ್ಪ ಅಂತಂದಾಗ?
2: ಇವಾಗ ಇದು ಗೃಹ ಮಟ್ಟದಲ್ಲಿ ಅಂತಂದ್ರೆ ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗಿಂದ ನಾವು ತರಕಾರಿ ಕಟ್ ಮಾಡೋದಾಗ್ಲಿ ವೆಜಿಟೇಬಲ್ಸ್ ಕಟ್ ಮಾಡೋದಾದ್ರೆ ಫ್ರೂಟ್ಸ್ ಎಲ್ಲ ಅದ್ರದ್ದೆಲ್ಲ ಇವಾಗ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ದೊಡ್ಡ ಟಬ್ ಇವಾಗ ನಮ್ಗೆ ಜಾಸ್ತಿ ಇವಾಗ ಲಾರ್ಜ್ ಕಂಟೆಂಟ್ ಅಲ್ಲಿ ಮಾಡಕ್ ಆಗಿಲ್ಲ ಅಂತ ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ಬೇಕಂದ್ರೆ ಒಂದು ಟಬ್ ತಗೊಂಡ್ಬಿಟ್ಟು ಆ ಟಬ್ ಅಲ್ಲಿ ಇವಾಗ ಒಂದ್ ಲೇಯರ್ ಹಸಿ ಕಸ ಇನ್ನೊಂದ್ ಲೇಯರ್ ಮಣ್ಣು ಮತ್ತೆ ಸ್ವಲ್ಪ ನೀರು ಅದೇ ತರ ಇವಾಗ ಟಬ್ ತುಂಬಾ ನಾವು ಲೇಯರ್ ಲೇಯರ್ ನ ತುಂಬಿಟ್ಟು ಮತ್ತೆ ಅದಕ್ಕೆ ಮೇಲೆ ಒಂದು ಚಿಕ್ಕದೇ ಆದ ಪಾಲಿಥಿನ್ ಶೀಟ್ ಹಾಕ್ಬಿಟ್ಟು ಮೇಲೆ ಟೆರೆಸ್ ಮೇಲೆ ಇಟ್ಟರೆ ಸಾಕು. ಅದೇ ಇವಾಗ ಸನ್ಲೈಟ್ ಎಲ್ಲ ಯೂಸ್ ಮಾಡ್ಕೊಂಡು ಅದು ಡಿಕಾಂಪೋಸಿಷನ್ ಪ್ರೋಸೆಸ್ ಆಗುತ್ತೆ. ಸೊ ಈ ತರ ನಾವು ಒಂದು ಶಾರ್ಟ್ ಸ್ವಲ್ಪ ಯಾವ್ದ್ರಲ್ಲ ಅದು ಮಾಡ್ಬೇಕು ಅಂದ್ರೆ ಈ ತರ ಟಬ್ ಅಲ್ಲಿ ಮಾಡ್ಕೊಂಬೋದು ಮನೆ ಮೇಲ್ಗಡೆ ಮಾಡ್ಕೋಬಹುದು. ಹಾ ಸರ್, ನಂತರ ಅಂತಂದ್ರೆ ಈಗ ನಾವು ತಪ್ಪು ಅದೆಲ್ಲ ಯೂಸ್ ಮಾಡಿ ನಮ್ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಸಿಂಪಲ್ ಆಗಿ ಒಂದು ಬಾಕ್ಸ್ ಟೈಪ್ ಒಂದು ಕಟ್ಟಡ ತರ ಕಟ್ಟಿದ್ರು ಅದ್ರಲ್ಲಿ ಅಂದ್ರೆ ಸ್ವಲ್ಪ ಮಣ್ಣು ಮತ್ತೆ ಒಂದ್ ಸ್ವಲ್ಪ ಕಸ ಮತ್ತೆ ಮಣ್ಣು ಈ ತರ ಸ್ವಲ್ಪ ಎಲ್ಲ ಇದ್ ಮಾಡ್ಕೊಂಡು ಮತ್ತೆ ನಾವ್ ಅದ್ರಿಂದನೂ ತಯಾರಿಸ್ಕೋಬಹುದು. ಅದೇ ಇವಾಗ ಲಾರ್ಜ್ ಕ್ವಾಂಟಿಟಿ ಅಲ್ಲಿ ಬೇಕು ಅಂತ ನಮ್ಗೆ ಕಾಂಪೋಸ್ಟ್ ಎಣ್ಣೆ ಹಾಕಿ ಅದಕ್ಕೆ ಇವಾಗ ಒಂದ್ ದೊಡ್ಡ ತೊಟ್ಟಿ ಕಟ್ಬಿಟ್ಟು ಮಾಡ್ಕೊಬಹುದು. ಅದೇ ಇವಾಗ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ
0: ಮಾಡ್ಕೋಬಹುದು. ಕೆಲವೊಮ್ಮೆ ಎಕ್ಸ್ಟ್ರಾ ಟಬ್, ಎಕ್ಸ್ಟ್ರಾ ವೇಸ್ಟ್ ಬಕೆಟ್ ಏನಾದ್ರೂ ಇದ್ದಿರುತ್ತೆ. ಸೊ ಇರುವಂತ ವಸ್ತುಗಳನ್ನ ಮರುಬಳಕೆ ಮಾಡ್ಕೊಂಡು ಆ ಒಂದು ಈ ಜಾಗದಲ್ಲಿ ನಾವು ಅದನ್ನ ಗೊಬ್ಬರಗಳನ್ನ ತಯಾರಿಕೆ ಮಾಡ್ಕೋಬಹುದಾಗುತ್ತೆ. ಇನ್ ಕೇಸ್ ಸಾಮಾನ್ಯವಾಗಿ ನೋಡ್ತಿರ್ತೀವಿ ಅಂದ್ರೆ ಈ ಒಂದು ಹಸಿ ಕಸ ಒಣಕಸ ಎರಡು ಮಿಶ್ರಿತವಾಗ್ಬಿಟ್ಟು ನಾವು ಅದನ್ನ, ಯಾಕಂದ್ರೆ ಅದು ಮಿಶ್ರಿತವಾಗ್ಬೇಕಂದ್ರೆ ನಮ್ ಕಡೆಯಿಂದ ತಪ್ಪಾಗಿರುತ್ತೆ ಮೊದಲು. ಸೊ ಇದನ್ನ ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡದೆ ಹೋದಲ್ಲಿ ಸೊ ಇದರಿಂದ ಪರಿಸರದ ಮೇಲೆ ಯಾವ ರೀತಿ ತೊಂದರೆ ಆಗುತ್ತೆ, ಹಾಗೆ ಮಾನವನ ಒಂದು ಆರೋಗ್ಯದ ಮೇಲೆ ಸಹ ಯಾವ ರೀತಿ ದುಷ್ಪರಿಣಾಮ ಬೀರ್ಬೋದು?
2: ಇವಾಗ ಹಸಿ ಕಸ ಒಣಕಸನ ನಾವು ಮಾಡ್ದಲೇ ಇದ್ರೆ ಇವಾಗ ಪ್ಲಾಸ್ಟಿಕ್ ಯಾವ್ದೇ ಒಂದು ಮೇನ್ಲಿ ಏನು ಹಸಿ ಕಸದಲ್ಲಿ ನಮಗ್ ಬರೋದ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಮೇನ್ಲಿ ಅಫೆಕ್ಟ್ ಆಗ್ತದೆ. ಸೊ ಇವಾಗ ಅದನ್ನ ನಾವು ಸರಿಯಾಗಿ ಹಸಿ ಕಸನ ಇದ್ ಮಾಡ್ಬಿಟ್ಟು ನಾವು ಅದನ್ನ ಡಿಕಂಪೋಸಿಷನ್ ಮಾಡ್ಬೇಕು ಸರಿಯಾದ ರೀತಿ.

0: ಅದು ಮಾಡದೆ ಇದ್ದಂಗೆ ಇವಾಗ ಪರಿಸರದ ಮೇಲೆ ಅಂದ್ರೆ ಇವಾಗ ವಾಟರ್ ಕಂಟಾಮಿನೇಷನ್, ನೀರೆಲ್ಲ ಕೊಳತೆ ಆಗೋದು, ಮತ್ತೆ ಸಾಯಿಲ್ ಎರೋಷನ್ ಕೂಡ ಆಗುತ್ತೆ ಇವಾಗ. ಅದು ಒಣಕಸ ಇಂದ ಗ್ಲಾಸ್ ಪೇಪರ್ಸ್ ಏನೇ ಆಗ್ಲಿ ಇವಾಗ ಅದ್ರಿಂದ ಸಾಯಿಲ್ ಎರೋಷನ್ ಆಗೋ ತುಂಬಾ ಇರುತ್ತೆ. ಮತ್ತೆ ಏರ್ ಕಂಟಾಮಿನೇಷನ್ ಕೂಡ ಆಗುತ್ತೆ ಇವಾಗ ಬ್ಯಾಕ್ಟೀರಿಯಾ ಫಂಗಸ್ಸಿಂದ. ನಮ್ಗೆ ಒಳ್ಳೆ ಬ್ರೀತ್ ಮಾಡಕ್ ಒಳ್ಳೆ ಏರ್ ಕೂಡ ಸಿಗದಲೇ ಆಗುತ್ತೆ. ಈ ತರ ನಮ್ಗೆ ಪರಿಸರ ಮತ್ತೆ ನಮ್ಮ ಆರೋಗ್ಯಗಳು ಇವಾಗ ಫಂಗಸ್ ಬ್ಯಾಕ್ಟೀರಿಯಾ ಎಲ್ಲ ಎಷ್ಟು ಈಸಿಯಾಗಿ ಅಟ್ಯಾಕ್ ಆಗ್ತಿದೆ, ಕೋಲ್ಡ್ ಕಾಫ್ ಎಲ್ಲ. ಈ ತರ ನಾವು ಯಾವ್ದೇ ಒಂದು ಡಿಕಂಪೋಸಿಷನ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ತರ ಎಲ್ಲ ಆಗೋ ಸಾಧ್ಯತೆ.
1: ಮೇಡಮ್, ಹಾಗೆ ಈಗ ನಾವು ನೋಡ್ತಾ ಇದ್ವಿ ಅಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ನೋಡಿದ್ವಿ. ಹಾಗೆ ಈ ಒಂದು ಗೊಬ್ಬರಗಳನ್ನೆಲ್ಲ ನಾವು ತಯಾರಿಕೆ ಮಾಡಿಕೊಂಡು ಸಾಮಾನ್ಯವಾಗಿ ನೋಡ್ತಾ ಇದ್ವಿ, ಗ್ರಾಮೀಣ ಪ್ರದೇಶ ಅಂತಂದ ತಕ್ಷಣ ಹಂಗೆ ಒಂದು ಮನೆ ಮುಂದೆ ಆಗಿರ್ಬೋದು ಇಲ್ಲ ಮನೆ ಹಿಂದೆ ಆಗಿರ್ಬೋದು, ಕೈ ತೋಟದ ಪದ್ಧತಿ ನಮ್ಮ ಒಂದು ಪೂರ್ವಜರ ಕಾಲದಿಂದನೂ ಅಲ್ಲಿ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಈ ಒಂದು ಕೈ ತೋಟದಲ್ಲೇ ನಾವು ಮನೆಯಲ್ಲೇ ತಯಾರಿಸಿದ ಗೊಬ್ಬರವನ್ನ ಬಳಸ್ಕೊಂಡು ಒಂದು ತರಕಾರಿ ಬೆಳೆಯೋದಕ್ಕೆ, ಈಗೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿ ತುಂಬಾನೇ ಪ್ರಚಲಿತ. ಸೊ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ನಾವು ಮೊದಲನೇದಾಗಿ ಮನೆ ಮಟ್ಟದಿಂದ ಪ್ರಾರಂಭ ಮಾಡ್ಬೇಕಂತಂದಾಗ ಸೊ ಇದು ಎಷ್ಟು ಅನುಕೂಲ ಆಗುತ್ತೆ ಈ ರೀತಿ ಮಾಡ್ಕೊಂಡಾಗ?
0: ಇವಾಗ ಯಾವ್ದೇ ಒಂದು ವೆಜಿಟೇಬಲ್ಸ್ ತರ ಫುಡ್ ಕಾಲ್ಸ್ ಎಲ್ಲ ಇರುತ್ತಲ್ಲ ಒಂದು, ಅದ್ರಿಂದ ಅದ್ರಲ್ಲಿ ತುಂಬಾ ಇವಾಗ ಯಾವ್ದೇ ಒಂದು ಮಿನರಲ್ಸ್ ಆಗ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಡಿಕಂಪೋಸಿಷನ್ ಮಾಡಿದಾಗ ಅದ್ರಲ್ಲಿ ಬಯೋ ಆರ್ಗಾನಿಸಮ್ಸ್ ಎಲ್ಲ ಅದ್ರ ಫರ್ಟಿಲೈಸರ್ಸ್ ಮಾಡ್ಕೊಂಡು ಅದ್ರಲ್ಲಿಂದ ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗುತ್ತೆ. ಅದ್ರಿಂದ ನಾವು ಕೈತೋಟಗಳನ್ನ ನಾವು ಯಾವ್ದೇ ಆಗ್ಲಿ ಆರಾಮಾಗಿ ಮಾಡ್ಬೋದು. ಇವಾಗ ನಾವು ನ್ಯೂಟ್ರಿಯೆಂಟ್ಸ್ ನಾವು ಸಪರೇಟ್ ಆಗಿ ಇವಾಗ ಯಾವ್ದೇ ಒಂದು ಫರ್ಟಿಲೈಸರ್ಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಅದ್ರಲ್ಲಿ ಇವಾಗ ರೆಸಿಸ್ಟೆನ್ಸ್ ಪವರ್ ಟೆಸ್ಟ್ ಡಿಸೀಸ್ಗೆ ರೆಸಿಸ್ಟೆನ್ಸ್ ಕೂಡ ಇರುತ್ತೆ, ಅದ್ರಿಂದ ನಾವು ಆ ಕೆಮಿಕಲ್ಸ್ ಎಲ್ಲ ಕಮ್ಮಿ ಮಾಡ್ಕೋಬಹುದು. ಇವಾಗ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಮನೆಗೆ ಇವಾಗ ನಾವ್ ಹೆಂಗಿದ್ರು ಆರ್ಗ್ಯಾನಿಕ್ ಅಂತ ಹೇಳ್ತೀವಲ್ಲ, ಸೊ ಅದ್ರಲ್ಲಿ ನಮ್ಗೆ ಯಾವ್ದೇ ಒಂದು ಔಷಧಿ ಇದ್ರೆ ಆ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಬೆಳ್ಕೋಬಹುದು. ಈ ಹಸಿ ಕಸದ ಕಾಂಪೋಸ್ಟ್ ಇಲ್ಲ.
1: ಹೌದು, ಸೊ ಇದನ್ನ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಹೌದು, ಈ ರೀತಿ ಬಳಕೆ ಮಾಡ್ಕೊಂಡಾಗ್ಲೇ ನಮ್ಮ ಒಂದು ಆರೋಗ್ಯ, ಆಕ್ಚುಲಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಹೇಳಿದಾಗೆ, ಸೊ ನಮ್ಮ ಒಂದು ಮನೆ ಮಟ್ಟದಲ್ಲೇ ನಾವು ಉತ್ತಮವಾದಂತ ಒಂದು ಪೌಷ್ಟಿಕವಾದಂತ ಒಂದು ತರಕಾರಿಗಳನ್ನ ನಾವು ಬೆಳೆಸ್ಕೋಬಹುದಾಗುತ್ತೆ, ಯಾವುದೇ ರೀತಿ ಕೆಮಿಕಲ್ಸ್ ಬಳಕೆ ಇಲ್ಲದೆ. ಹಾಗೆ ಈ ಒಂದು ಎಲ್ಲಾ ವಿಷಯಗಳ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದಾಗ ಒಂದು ಮನೆ ಮುಖ್ಯವಾಗಿ ಮನೆಯಲ್ಲಿರುವಂತ ಗೃಹಿಣಿಗೆ, ಯಾಕಂದ್ರೆ ಅವರು ತುಂಬಾ ಹೆಚ್ಚು ಸಮಯ ಒಂದು ಅಡಿಗೆ ಮನೆಯಲ್ಲಿ ಕಳೀತಾ ಇರ್ತಾರೆ, ಸೊ ಅವರೊಟ್ಟಿಗೆ ಮನೆಯಲ್ಲಿರುವಂತ ಬೇರೆ ಸದಸ್ಯರಿಗೆಲ್ಲ ಎಷ್ಟು ಈ ಮಾಹಿತಿ ಬಗ್ಗೆ ಅವಶ್ಯಕತೆ ಇರುತ್ತೆ ಅವರು ಯಾಕಂದ್ರೆ ಇದು ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ, ಒಂದು ಮನೆ ಅಂತಂದಾಗ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಬಹಳ ಮುಖ್ಯ ಇರುತ್ತೆ ಇಲ್ಲಿ. ಸೊ ಅವರ ಪಾತ್ರನು ಎಷ್ಟು ಮುಖ್ಯ, ಅವರಿಗೂ ಸಹ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಎಷ್ಟು ತಿಳ್ಕೊಬೇಕಾಗುತ್ತೆ?
0: ತುಂಬಾನೇ ಮುಖ್ಯ ಸರ್. ಯಾಕಂತಂದ್ರೆ ಮನೆಯಲ್ಲಿ ಗೃಹಿಣಿ ಅಂತಂದ್ರೆ ಗೃಹಿಣಿ ಇರೋದಿಲ್ಲ, ಎಲ್ಲಾರು ಇರ್ತಾರೆ. ಈಗ ಅವ್ರು ಮಾತ್ರ ಎಲ್ಲ ಶೇಖರಿಸಿ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಎಲ್ರಿಗೂ ಈ ಇದ್ರ ಬಗ್ಗೆ ತುಂಬಾ ಒಂದು ಒಳ್ಳೆ ಮಾಹಿತಿ ಅವ್ರಿಗೆ ಸಿಗ್ಬೇಕು. ನಾವ್ ಅವ್ರು ಕೊಟ್ಟಾಗ ಅವರು ಇದನ್ನ ತಿಳ್ಕೊಂಡು ಅವ್ರು ಯಾವ ರೀತಿ ಏನು ಅಂತ ಅವ್ರು ತಿಳ್ಕೊಂಡು ಮತ್ತೆ ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಇಲ್ಲಾಂದ್ರೆ ನಾವು ಬರೀ ಒಬ್ಬರಿಗೆ ನಾವು ಹೇಳೋದ್ರಿಂದ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಏನೇ ಕೆಲಸ ಮಾಡ್ಬೇಕು ಅಂತಂದ್ರೆ ನಾಲ್ಕು ಜನ ಕೈ ಸೇರಿಸ್ತಾನೆ, ಅದು ಒಂಥರ ಉತ್ತಮ ರೀತಿಯಲ್ಲಿ ಆ ಕಾರ್ಯ ನಡೆಯುತ್ತೆ ಸಾಧ್ಯ. ಯಾಕಂದ್ರೆ ಒಬ್ಬರೇ ನಾವು ಒಬ್ಬರೇ ಹೇಳಿ ನೀವು ಅದೇ ಮಾಡ್ಬೇಕು ನೀವೇ ಮಾಡ್ಬೇಕು ಅಂತ ನಾವು ಅವ್ರ ಮೇಲೆ ಯಾವತ್ತು ಒತ್ತಡ ಇರೋದಕ್ಕೆ ಆಗಲ್ಲ. ಇದು ಬಂದು ಸಮಾಜಕ್ಕೆ ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಕೆಲಸ. ಈ ಕೆಲಸನ ಎಲ್ಲರೂ ಸೇರಿ ಮಾಡಿದ್ರೆ ಅದಕ್ಕೆ ಒಂದು ಉತ್ತಮ ಒಂದು ಇದು ಸಿಗುತ್ತೆ ಸರ್ ನಮ್ಗೆ.
1: ಹೌದು, ಯಾಕಂದ್ರೆ ಈಗಾಗಲೇ ಸರ್ಕಾರ ಒಂದು ತ್ಯಾಜ್ಯ ನಿರ್ವಹಣೆಗೆ ಅಂತೇಳಿ ಸಾಕಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ, ಸಾಕಷ್ಟು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮುಡಿಸ್ಕೊಂಡು ಬರ್ತಾ ಇದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದಾಗ, ಸೊ ಗೃಹ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಾವು ಚಾಲನೆ ಮಾಡಿದಾಗ ಅದರ ಒಂದು ಬದಲಾವಣೆ ಕಾಣಬೇಕು ಅಂತಂದ್ರೆ ಮೊದಲು ಒಂದು ಮನೆಯಿಂದ ಪ್ರಾರಂಭ ಆಗ್ಬೇಕು. ಆಗ್ಲೇ ತವೇಳ್ದಂಗೆ ನಾವು ಚೆನ್ನಾಗಿ ಮಾಡಿದೀವಿ ಅಂದ್ರೆ ನಮ್ಮ ಅಕ್ಕಪಕ್ಕದವ್ರು ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಅವ್ರು ಅಳವಡಿಸ್ಕೊಂಡ್ಬಿಟ್ಟು ಮುಂದಿನ ದಿನದಲ್ಲಿ ಅದು ಅಡಾಪ್ಟ್ ಮಾಡ್ಕೊಂಡಾಗ ಅವ್ರು ಸಮೇತ ಒಬ್ಬರಿಂದ ಕಲಿಯಂತದ್ದು ತವೇಳ್ದಾಗ, ಸೊ ಆ ಕಲ್ತಾಗ್ಲೇ ಅದು ಒಂದು ತ್ಯಾಜ್ಯ ನಿರ್ವಹಣೆಗೆ ಮುಂದೆ ಬರ, ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಹಾಗೆ ತುಂಬಾ ಸಣ್ಣ ವಿಷಯ ತ್ಯಾಜ್ಯ ಅಂತಂದಾಗ ತುಂಬಾ ಚಿಕ್ಕ ವಿಷಯ ಅಂತ ಅನ್ಕೊಳ್ತಾರೆ. ಸೊ ಇದರಿಂದ ನಮ್ಮ ಪ್ರಕೃತಿಯ ಒಂದು ಆರೋಗ್ಯನ ಅಂತ ಹೇಳ್ಬೋದು, ನಮ್ಮ ಮನುಷ್ಯನ ಆರೋಗ್ಯನ ಅಂತ ಹೇಳ್ಬೋದು, ಹಾಗೆ ಪ್ರಕೃತಿಯಲ್ಲಿ ವಾಸಿಸಿದ ಎಷ್ಟೋ ಪ್ರಾಣಿಗಳಿದೆ, ಸೊ ಎಲ್ಲದ್ರ ಮೇಲೇನು ಇದು ಒಂದು ಪ್ರಭಾವ ಬೀರುತ್ತೆ ನಾವು ತುಂಬಾ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಲ್ಲಿ. ಕೊನೆಯದಾಗಿ ಆಲ್ರೆಡಿ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ, ತಮ್ಮ ಒಂದು ಸಲಹೆ ಸೂಚನೆ ಒಂದು ಕಾರ್ಯಕ್ರಮ ಕೇಳ್ತಿರುವಂತ ಕೇಳುಗರಿಗೆ ತಮ್ಮ ಇಬ್ಬರ ಅಭಿಪ್ರಾಯ ಏನ್ ತಿಳಿಸ್ತಾರೆ?
0: ಸೊ ಇವಾಗ ಒಟ್ಟಾರೆಯಾಗಿ ನಾವು ಇದು ಯಾವ್ದು ಹಸಿ ಕಸ ತ್ಯಾಜ್ಯ ಇದು ಮಾಡ್ತಿದೀವಲ್ಲ, ಇವಾಗ ಗೌರ್ಮೆಂಟ್ ಕಡೆಯಿಂದ ಎಷ್ಟೋ ಸೌಲಭ್ಯಗಳಿದಾವೆ, ಸೊ ಅದನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಅವರೇ ಕೊಡ್ತಿದ್ದಾರೆ, ಇವಾಗ ಗ್ರೀನ್ ಬ್ಲೂ ಬಕೆಟ್ಸ್ ಅಂದ್ಬಿಟ್ಟು ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಅದ್ರ ಸರಿಯಾಗಿ ಗ್ರೀನ್ ಗೆ ಯಾವ್ದು ಹಾಕ್ಬೇಕು, ಬ್ಲೂ ಕಲರ್ ಬಕೆಟ್ ಗೆ ಯಾವ್ದು ಹಾಕ್ಬೇಕು ಅಂತ ಎಲ್ಲ ನಾವೇ ಮನೆಯಿಂದಾನೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟು, ಮತ್ತೆ ಅದ್ರ ಅಲ್ಲದೆ ಇವಾಗ ಮನೆಯಲ್ಲೇ ನಾವು ಕಸನ ಕೂಡ ತಯಾರು ಮಾಡ್ಕೊಬಹುದು. ಆ ಕಸ ತಯಾರು ಮಾಡ್ಕೊಂಡು ಇವಾಗ ನಮ್ಮ ಮನೆಗೆ ಕಿಚನ್ ಗಾರ್ಡನ್ ಗೆ ನಾವು ಎಲ್ಲ ಕಂಪೋಸ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಅದರಿಂದ ನಾವು ಹೇಗೆ ಆರ್ಗ್ಯಾನಿಕ್ ಆಗಿ ಬೆಳೆ ಬೆಳಿತೀವಿ, ಮತ್ತೆ ಅದ್ರ ನಮ್ಮ ಆರೋಗ್ಯ ಕೂಡ ಇದೆ, ನಮ್ಮ ಆರೋಗ್ಯ ಈ ಕಸ ತ್ಯಾಜ್ಯನ ನಾವು ಸರಿಯಾಗಿ ನಾವೇನೇ ಮಾಡ್ದೇ ಇದ್ರು ಕೂಡ ಅದರಿಂದ ನಮ್ಮ ಮೇಲೆ ಕೂಡ ಪರಿಣಾಮ ಆಗುತ್ತೆ, ಮತ್ತೆ ಪರಿಸರದ ಮೇಲೆ ಕೂಡ
1: ಪರಿಣಾಮ ಆಗುತ್ತೆ.
0: ಈ ಎಲ್ಲದನ್ನ ನೀರಿನಲ್ಲಿ ಇಟ್ಕೊಂಡ್ಬಿಟ್ಟು ಆ ಕಸ ತ್ಯಾಜ್ಯವನ್ನು ಸರಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೇವೆ. ಸರ್, ಹಾಗೆ ಈಗ ಕುಶಾಲಿನಿ ಮೇಡಮ್ ಅವರು ತುಂಬಾ ಒಂದು ಉಪಯೋಗಗಳನ್ನ ನಮ್ಗೆ ಹೇಳ್ಕೊಟ್ರು. ನಾನು ಹೇಳೋದೇನು ಅಂತಂದ್ರೆ, ಈಗ ನೀಲಿ ಬುಟ್ಟಿ ಹಸಿರು ಬುಟ್ಟಿ ಅಂತ ಕೊಟ್ಟಿದ್ದಾರೆ, ನಾವು ಬರೀ ಅದನ್ನ ಏನು ಕೊಟ್ಟಿದಾರೋ ಅದಕ್ ನಾವು ಯೂಸ್ ಮಾಡ್ಕೊಟ್ರೆ ಒಂದು ಉತ್ತಮವಾದಂತ ಒಂದು ಕಾರ್ಯಾಚರಣೆ ಆಗುತ್ತೆ. ಅವ್ರು ಕೊಟ್ಟಿದಾರೆ ಅಂತ ಹೇಳಿ ನಾವು ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ಸಮಾಜಕ್ಕೆ ಮತ್ತೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಾಚರಣೆ ಆಗ್ಲಿ ಅಂತ ಅದನ್ನ ನಮ್ಗೆ ಕೊಟ್ಟಿದ್ದಾರೆ, ಅದ್ ನಾವು ಅದೇ ರೀತಿನೇ ಉಪಯೋಗಿಸ್ಕೋಬೇಕು. ಮತ್ತೆ ಕಸ ಅಂತ ಹೇಳಿದಾಗ ಅದನ್ನ ನಾವು ಈಗ ಬರೀ ಹಾಕಿಸ್ಕೊಂಡಿರ್ತೀವಿ, ಮತ್ತೆ ಯಾರು ನೋಡದೆ ಇದ್ದಾಗ ಈ ಚರಂಡಿಗಳಿಗೆ ಮತ್ತೆ ಔಷಧಿಗಳು ಎಲ್ಲ ಎತ್ತಿ ಬಿಸಾಕೋದು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಕೇಳ್ತಿರೋಂತಹ ಎಲ್ಲರೂ ನನ್ನ ಕಡೆಯಿಂದ ಹೇಳುವಂತ ಒಂದು ಸಲಹೆ ಮತ್ತೆ ಸ್ನೇಹ ಆಗುತ್ತೆ, ಯಾಕಂತಂದ್ರೆ ನಾವು ಬಿಸಾಕೋದು ಅದು ನಮ್ಗೆ ಕೆಟ್ಟ ದುಷ್ಪರಿಣಾಮ ಆಗುತ್ತೆ. ನಾವು ಇವತ್ತು ಬಿಸಾಕ್ತೀವಿ ಮತ್ತೆ ಅದರಿಂದ ಯಾರು ತೊಂದ್ರೆ ಆಗುತ್ತೋ ನಮ್ಗೆ ಅಲ್ವಾ. ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಮತ್ತೆ ಆತರ ಮಾಡೋರ್ಗೆ ನಮ್ ಕಡೆಯಿಂದ ಆದಷ್ಟು ಸಲಹೆ ಕೊಡ್ಬೇಕು ಅಂತ ನನ್ನ ಇದು ಸೂಚನೆ ಸರ್.
1: ಮೇಡಮ್, ತಾವು ಮೊದಲ ಬಾರಿಗೆ ತಾವಿಬ್ರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತುಂಬಾ ಉತ್ತಮವಾದ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಂದು ಗ್ರಾಮೀಣ ಪ್ರದೇಶ ಅಂತಂದ್ರೆ ಯಾವ ರೀತಿ ಇರುತ್ತೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ, ಒಂದು ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಹಾಗೆ ಮಾನವನ ಆರೋಗ್ಯದ ಮೇಲೆ ಸಹ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ತುಂಬಾ ಉತ್ತಮವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತಮ್ಗೆ ನಮಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್.
0: ಧನ್ಯವಾದ.

0: number 20.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: ಅಮ್ಮಸ್ವಾಮಿ. ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ, ಬೂದಿಕೋಟೆ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಕೇಳಿದರೆ ಇವತ್ತಿನ ದಿನ ಕೋಲಾರ ಜಿಲ್ಲೆ ಪಕ್ಷಿಯ ನೋಟದ ಭಾಗ 2 ಸಂಚಿಕೆಯ ಸಂದರ್ಶನದ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಮತಿ ಮಂಜುಳಾ ಭೀಮ್ರಾಮ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ, ರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ. ಅದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ನಿಮಗೆ ಹೇಳ್ಬಿಡ್ತೀನಿ, ಇವತ್ತು ನಮ್ ಕೋಲಾರ್ಗೆ ಸಂಬಂಧಿಸಿದ್ದಲ್ಲ, ಆದ್ರೂ ಒಂದ್ ಹೇಳ್ತೀನಿ.
2: ಹೌದು,
1: ಅಲ್ಬಟ್ರಾಸ್ ಅಂತ ಅದರ ಹೆಸರು, ಗಲ್ ಅಂತ ಹೇಳ್ತಾರೆ. ಅದು ಸುಮಾರು 7,000 ಕಿಲೋಮೀಟರ್ ದೂರದಿಂದ ಬರುತ್ತೆ ನಮ್ಮ
2: ಭಾರತ
1: ಕಡಲ ತೀರ. ಅದು ಬಂದ ಮೇಲೆ ಇಲ್ಲಿ ಕಡಲ ತೀರದಲ್ಲಿ ಅದರದ್ದು ವಾಸ, ಮೀನು, ಏಡಿ ಆ ತರದ್ದೆಲ್ಲ ತಿಂದು ಬದುಕುವಂತಹದ್ದು. ತನ್ನ ಮರಿಗಳನ್ನ ದಡದಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಮಧ್ಯೆ ಮರಿಗಳನ್ನ ಮಾಡುತ್ತೆ. ಮಾಡಿ ಆ ಮರಿಗಳು ಓಡಾಡಲಿಕ್ಕಿರುವಾಗಿ ತನ್ನ ಆಹಾರವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಆದ ತಕ್ಷಣ ತಂದೆ ತಾಯಿ ಇಬ್ರು ಹೊರಟೋಗ್ಬಿಡ್ತವೆ. ಅಂದ್ರೆ ಕಾಡಿನ ಮುಖಾಂತರ ಹೋಗಲ್ಲ, ಅವು ಸಾಗರದ ಮೇಲೇನೆ ಹೋಗೋದು
2: ಆ ಪಕ್ಷಿ.
1: ಆ ಪಕ್ಷಿ ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ರೆ ಹಾರ್ಲಿಕ್ಕೆ 600-700 ಕಿಲೋಮೀಟರ್ ವರೆಗೆ ರೆಕ್ಕೆ ಬಡಿಯೋದಿಲ್ಲ, ಅದು
2: ಮುಕ್ತಾನೆ ಇರುತ್ತೆ.
1: ಹೌದು, ಅದರ ದೇಹದ 10 ಪಟ್ಟು ದೊಡ್ಡದು ರೆಕ್ಕೆ ಅದರದ್ದು. 600-700 ಕಿಲೋಮೀಟರ್ ರೆಕ್ಕೆ ಬಡಿದ ಹಾಗೆ ಹಾರುತ್ತೆ. ಇನ್ನೊಂದು, ತಾನು ಹೊರಟ ಪ್ರದೇಶದಿಂದ ತಾನು ತಲುಪುವ ಪ್ರದೇಶದವರೆಗೂ ಎಲ್ಲಿಯೂ ಆಹಾರ ತಗೊಳ್ಳಲ್ಲ, ಅದ್ರ ವಿಶೇಷತೆ. ಅಲ್ಲಿ ಹೋಗಿ ತಲುಪುತ್ತೆ ಅದು, ಆಮೇಲೆ ಈ ಮರಿಗಳು ಹಾರ್ಕೊಂಡು ಹೋಗ್ತವೆ. ಹೇಗೆ ಅವು ತನ್ನ ತಂದೆ ತಾಯಿಯನ್ನೇ ಹುಡ್ಕೊಂಡು ಹೋಗ್ತವೆ?
2: ಹೌದು, ಇದು ಒಂದು ವಿಸ್ಮಯ. ಹೌದು ಮೇಡಮ್,
1: ಅಲ್ವಾ? ಅದೇ ದಾರಿನಲ್ಲೇ ಹೋಗ್ತವೆ ಇವು. ಅಂದ್ರೆ ಅದ್ರದೊಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ ವಾತಾವರಣದಲ್ಲಿ ಹಾರುವಾಗ, ಅದನ್ನ ಅನುಸರಿಸ್ಕೊಂಡು ಇವು ಹೋಗಿ ತನ್ನ ತಂದೆ ತಾಯಿಯನ್ನ
2: ಮುಟ್ತವೆ. ಇದು ವಿಶೇಷತೆ ಆಗಿರುತ್ತೆ.
1: ವಿಶೇಷ, ಹೌದು. ಮತ್ತೆ ವಾಪಸ್ ಮುಂದಿನ ವರ್ಷ ಬರ್ತವೆ. ಅಂದ್ರೆ ಅವು ತಂದೆ ತಾಯಿ ಒಂದ್ ಏಕಪತ್ನಿ ಏಕಪತಿ ಇರುವಂತ ಸ್ಥಳವು ಆತರ. ಆತ ಕೆಲವು ಪಕ್ಷಿಗಳಲ್ಲಿ ಹಾಗೆ ಇದ್ದಾವೆ. ಸೊ ಹಾಗಾಗಿ ಆತರ ವಿಶೇಷವಾದಂತ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ಲ?
2: ಹೌದು, ಯಾಕಂದ್ರೆ ಅವುಗಳ ವಿಸ್ಮಯ ತಿಳ್ಕೊಳ್ತಾ ಹೋದಾಗ ನಮ್ಮ ಒಂದು ಜ್ಞಾನನು ಸಹ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಒಂದು ಜೀವನದ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ.
1: ಹೌದು, ಹಾಗೆ ತುಂಬಾ ಪಕ್ಷಿಗಳಲ್ಲಿ ಆತರ ವಲಸೆ ಬಂದ ಪಕ್ಷಿಗಳೆಲ್ಲ ಇರುವಂತಹ ಕಡೆ ನಾವ್ ಒಂದ್ ರೀತಿ ಪ್ರಾಕೃತಿಕ ಸಮತೋಲನ ಇದೆ ಅಂತಲೇ ನಾವ್ ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತಹ ಪಕ್ಷಿ ಇದು.
2: ಹೌದು,
1: ಇದರಲ್ಲಿ 7-8 ಪ್ರಭೇದದ ಬಣ್ಣದ ಸುಂದರವಾದ ಪಕ್ಷಿ ಅಂದ್ರೆ ಮಿಂಚುಳ್ಳಿ. ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ ಇದು ಒಂದೇ ಇರೋದು, ಜಂಟಿಯಾಗಿ ಯಾವತ್ತೂ ಇರೋದಿಲ್ಲ, ಒಂದೊಂದೇ.
2: ಹೌದು, ತಾವ್ ಹೇಳಿದಂಗೆ ನನ್ಗೆ ಈಗ ನೆನಪಾಗ್ತದೆ, ನಾನು ಸಹ ನಮ್ಮ ಒಂದು ತಮ್ಮತ್ತ ವಾತಾವರಣದಲ್ಲಿ ನೋಡಿದೀನಿ, ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಟ್ ಒಂದೇ ಒಂದ್ ಪಕ್ಷಿ ಇರುತ್ತೆ. ನೀವ್ ಹೇಳಿದಂಗೆ ನನಗೂ ನೆನಪಾಯ್ತು.
1: ಇದು ಒಂದ್ 20 ಅಡಿ ಮೇಲೆ ಹಾರುತ್ತೆ ತನ್ನ ಆಹಾರ ಹುಡ್ಕೊಳಕ್ಕೆ, ಮೀನೇ ಅದು ತಿನ್ನೋದು. ಅದು ಇದ್ದ ಕಡೆ ನೀರು ಶುದ್ಧವಾಗಿದೆ ಅಂತಲೇ ಅರ್ಥ, ಅದು ಕೆಸರು ಪಸರು ಇರೋ ಕಡೆ ಎಲ್ಲ ಹೋಗೋದಿಲ್ಲ ಮಿಂಚುಳ್ಳಿ. 20 ಅಡಿ ಮೇಲೆ ಹಾರಿ ಅದು ಬೇಟೆ ಆಡಿ ಹಿಡ್ಕೊಂಡ್ಬಿಟ್ಟು ಮೀನನ್ನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ ಅದು, ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ, ಹಿಡಿದ್ಬಿಟ್ಟು ಒಂದು ಮರದ ಹತ್ರನೋ ತಂತಿ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಇಡೀ ನುಂಗಿ ಇಡೀ ಕತ್ತನ್ನ ತಿರುಗಿಸುತ್ತ ಅದು ತನ್ನ ದೇಹ, ಒಂದ್ ರೌಂಡ್ ಸರ್ಕಲ್ ತರ ಸುತ್ತಬಿಟ್ಟು ಆಮೇಲೆ ನೀರೆಲ್ಲ ಕೊಡ್ಕೊಂಡ್ಬಿಟ್ಟು ಹೊರಟೋಗ್ಬಿಡ್ತದೆ. ಇದು ಇದರ ವಿಶೇಷತೆ, ಮಿಂಚುಳ್ಳಿ ಎಲ್ಲಿದೆಯೋ ಅಲ್ಲಿ ನೀರು ಶುದ್ಧವಾಗಿದೆ. ಇನ್ನೊಂದೇನು ಅಂದ್ರೆ ನಮ್ಮ ಕೋಲಾರದವ್ರು ನಂಬಿರೋದು, ಮಿಂಚುಳ್ಳಿ ನಮ್ ಹೊಲಕ್ಕೆ ಈ ವರ್ಷ ಬಂದಿದೆ ಅಂದ್ರೆ ನಮ್ಮ ಬೆಳೆ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ಇವರಿಗೆ. ಅದಕ್ಕೆ ಏನ್ ಮಾಡ್ತಾರೆ, ಆ ಮಿಂಚುಳ್ಳಿ ಬರ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ತಾರೆ ಇಲ್ಲಿ ಜನಗಳು. ಅದಕ್ಕೆ ಏನ್ ಬೇಕೋ ಅಂತದ್ದು, ಮೀನನ್ನು ಇಡಬಹುದು ಅಥವಾ ನೀರನ್ನು ಇಡಬಹುದು ಆತರ ಆತರ ಎಲ್ಲ ಮಾಡ್ತಾರೆ. ಅದು ಒಂದು ಇದು ಅಂದ್ರೆ ಆಯಾ ಊರಿನ ಪದ್ಧತಿಯ ಪ್ರಕಾರ ಒಂದು ನಡೀತದೆ, ಅದು ಕೂಡ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತ ಒಂದು ರೀತಿ ಅಂತ
2: ಹೇಳ್ತಾರೆ.
1: ಹಿಂದೆಲ್ಲ ಏನ್ ಮಾಡ್ತಿದ್ರು, ದೇವರ ವನ ಅಂತ ಮಾಡ್ತಿದ್ರು, ಪವಿತ್ರ ವನ ಅಂತ ಮಾಡ್ತಿದ್ರು, ನಾಗವನ ಅಂತ ಬೆಳೆಸ್ತಿದ್ರು. ಇವೆಲ್ಲವೂ ಕೂಡ ಈ ಪ್ರಾಣಿ ಪಶು ಪಕ್ಷಿಗಳನ್ನ ಉಳಿಸ್ಲಿಕ್ಕೋಸ್ಕರವಾಗಿಯೇ ಅವುಗಳನ್ನ ಮಾಡಿತ್ತು.
2: ಹೌದು, ಪ್ರತಿ ಊರಿನ ಸುತ್ತಮುತ್ತ ಇದ್ದೇ ಇರ್ತಾ ಇತ್ತು.
1: ಹೌದು, ಒಂದು ಪವಿತ್ರ ವನ ಅಂದ್ರೆ ಅಲ್ಲಿ ಯಾರು ಮನುಷ್ಯರು ಹೋಗ್ತಾ ಇರ್ಲಿಲ್ಲ, ಬರೀ ಅಲ್ಲಿ ಪ್ರಾಣಿ ಪಕ್ಷಿ ಹಾವು ಇವು ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಿತ್ತು ಅಂತ ಒಂದು.
2: ಹೌದು,
1: ಅಂದ್ರೆ ಪ್ರಾಕೃತಿಕವಾಗಿ ಸಮತೋಲವನ್ನ ಕಾಪಾಡ್ಲಿಕ್ಕೋಸ್ಕರ ಈ ನಾಗಬನಗಳು, ಪವಿತ್ರ ಬನಗಳು, ಕಾಡು ಅಂದ್ರೆ ದೇವರ ಕಾಡು ಈ ತರ ಎಲ್ಲ ಬಂತು. ಈಗ ಅವೆಲ್ಲ ಹೋಗಿ ಬಿಟ್ಟಿದಾವೆ, ಎಲ್ಲೂ ಕಾಣೋದೇ ಇಲ್ಲ.
2: ಎಲ್ಲಿ ಸ್ವಲ್ಪ ಜಾಗ ಸಿಕ್ಕುತ್ತೆ ಅದನ್ನ ಬಳಸ್ಕೊಳ್ತಾರೆ.
1: ಹೌದು ಹೌದು, ಆ ತರದ್ದು. ಇನ್ನೊಂದು ಜೌಗು ಪಕ್ಷಿ ಅಂತ ಇದೆ ನಮ್ಮಲ್ಲಿ, ಇದು ಕೋಲಾರದಲ್ಲಿ ಇದೆ. ಎಲ್ಲಿ ನೀರು ತುಂಬಾ ಕೆಸರು ಕೆಸರು ತರ ಇರುತ್ತೆ ನೋಡ್ರಿ, ಲ್ಯಾಟ್ರೈಟ್ ಸಾಯಿಲ್ ಅಂತೀವ ಅದನ್ನ, ಅಲ್ಲಿ ಆ ಪಕ್ಷಿ ನೀರನ್ನೆಲ್ಲ ಕುಡಿತದೆ, ಆ ಮಣ್ಣನ್ನ ಮತ್ತೆ ಫಲವತ್ತಾಗಿ ಮಾಡುತ್ತಾರೆ. ಇದು ಜೌಗು ಪಕ್ಷಿ ಅಂತ.
2: ಅದು ಎಲ್ಲಿ ಜೋಗು ಪ್ರದೇಶ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ.
1: ಹೌದು ಹೌದು, ಅಲ್ಲಿ ಇರ್ತದೆ ನೋಡಿ ಕೆಲವು ಪಕ್ಷಿಗಳ ಕೆಸರಲ್ಲಿ. ಹಾಗೆ ನೀವು ಇನ್ನೊಂದು ನೋಡಿರ್ತೀರ, ಕೆಸರಿನಲ್ಲಿ ಬಿಳಿ ಕೊಕ್ಕರೆ ತರ ಇರ್ತದೆ, ಕೊಕ್ಕರೆ ಅಲ್ಲ ಅದು, ಬಟ್ ಕೊಕ್ಕರೆ ತರ ಇರುತ್ತೆ, ಬಿಳಿದು ಕಪ್ಪುದು, ಅದರಲ್ಲಿ ವಿವಿಧ ಬಣ್ಣಗಳೆಲ್ಲ ಇರ್ತದೆ. ಅವೆಲ್ಲವೂ ಸಹ ಆ ನೀರನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತವೆ ಅವೆಲ್ಲ. ಸೊ ಹಾಗಾಗಿ ಜಲಚರಗಳು ಬೇಕು ನಮಗೆ, ಹಾರಾಡುವ ಪಕ್ಷಿಗಳು ಬೇಕು, ಓಡುವ ಪಕ್ಷಿಗಳು ಕೂಡ ಬೇಕು, ಇರಬೇಕು ನಮ್ಮ ಜೊತೆಯಲ್ಲಿ.
2: ಯಾಕಂದ್ರೆ ಪ್ರತಿಯೊಂದು ಪಕ್ಷಿಯ ಕೊಡುಗೆ ತುಂಬಾ ಅಪಾರವಾದದ್ದು ನಮಗೆ.
1: ಹೌದು, ಎಲ್ಲ ರೀತಿನಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಅವುಗಳು ಏನ್ ವಾಸ ಮಾಡ್ತೇವೋ ಅಲ್ಲೆಲ್ಲ ಅವು ತನ್ನಷ್ಟ ತಾನೇ ಪ್ರಕೃತಿಯಲ್ಲಿ ಸಮತೋಲನ ಆಗುವ ರೀತಿಯಲ್ಲೇ ನಡ್ಕೊಳ್ತಾವ.
2: ಹೌದು,
1: ಹಾಗಾಗಿ ಅವುಗಳ ಪಕ್ಷಿ ಧ್ವನಿ ಇರಬಹುದು, ಬಣ್ಣಗಳಿರಬಹುದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಾಕರ್ಷಣೆ ಆಗಿನೇ ಅವುಗಳ ಅಳಿವಿನ ಅಂಚಿಗೆ ಬಂದೇನು ಅಂತ ಅನ್ಸುತ್ತೆ ನೋಡಿದೆ.
2: ಹೌದು, ಕೆಲವೊಮ್ಮೆ ಅದು ಸಹ ಕಾರಣವಾಗಿರುತ್ತೆ. ಹೌದು,
1: ಕಾರಣ ಆಗಿದೆ
2: ಮನುಷ್ಯ
1: ದುರಾಸೆಗೆ. ಇವೆಲ್ಲ ತನಗೇನೋ ಬೇಕು ಅಂತ ಅವುಗಳ ಪುಕ್ಕಗಳನ್ನು ತಕ್ಕೊಳ್ಳೋದು ಮಾಂಸಕ್ಕೋಸ್ಕರ, ಇವೆಲ್ಲವೂ ಇದ್ದೇ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಅದ್ರ ವಂಶ ಬೆಳೀಲಿಕ್ಕೂ ಕೂಡ ನಾವು ಸಹಾಯ
2: ಅವಕಾಶ ಮಾಡ್ಕೊಡ್ಬೇಕು.
1: ಅವಕಾಶ ಮಾಡಿಕೊಡ್ಬೇಕು. ಅದ್ರದ್ದು ಯಾವುದೇ ಆವಾಸ ಸ್ಥಾನ ಇರ್ಲಿ, ಯಾವುದೇ ಬದಲಾವಣೆ ಆಗ್ಲಿ ಅಲ್ವಾ, ಅವೆಲ್ಲವೂ ಕೂಡ ಪಕ್ಷಿಗಳಿಗಾಗ್ಲಿ ಕೀಟಗಳಿಗಾಗ್ಲಿ ಎಲ್ಲಿ ಯಾವ್ದೇ ಇರ್ಲಿ, ಯಾವುದೇ ಅದೊಂದು ಜೀವಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು.
2: ಹೌದು,
1: ವಲಸೆ ಹಕ್ಷಿಗಳು ಪಕ್ಷಿಗಳು ಬರ್ತವೆ, ಅವು ಇಲ್ಲಿ ಸುಮ್ನೆ ಬಂದು ಹೋಗೋದಿಲ್ಲ, ನಮಗೆ ತುಂಬಾ ಲಾಭ ಮಾಡಿಕೊಡ್ತವೆ.
2: ಹೌದು,
1: ಅವು ಕೂಡ ಹಾಗಾಗಿ ವಲಸೆ ಪಕ್ಷಿಗಳು ಬಂದಾಗ್ಲೂ ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿರುವಂತ ಪಕ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ ಕಡೆ ಇದ್ದಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಏನ್ ಹೇಳ್ಬೋದಪ್ಪ, ಪ್ರಾಕೃತಿಕ ಸಮತೋಲನಕ್ಕಾಗಿ ಅವು ಕೇಳ್ಕೊಂಡ ಹಾಗೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಹೀಗೆ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮಗೆ ಅವುಗಳ ಅವಶ್ಯಕತೆ ಇದೆಯೋ ಅವುಗಳಿಂದ ನಮಗೆ ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು.
2: ಅಂದ್ರೆ ಬಹುಶಃ ಏನಾಗಿದೆ ಅಂದ್ರೆ ಮೇಡಮ್, ಈಗಿನ ಪ್ರಸ್ತುತ ಒಂದು ದಿನಗಳಲ್ಲಿ ಅಂದ್ರೆ ಸಾರ್ವಜನಿಕರು ಮರ್ತೋಗಿದ್ದಾರೆ ಅನ್ಸುತ್ತೆ ಸರ್. ಇವಾಗ ಅಂತ ಹೇಳಿದ್ರೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂದ್ರೆ ಆ ಪಕ್ಷಿಗಳಿಗಾಗಿ ನಾವು ಪಕ್ಷಿಗಳಿಗಾಗಿ ನಾವು ಬದುಕಬೇಕು ಆಕ್ಚುಲಿ. ಅದು ಇಲ್ಲಿ ಉಲ್ಟಾ ಪಕ್ಷಿ ಇದ್ರೇನು ಹೋದ್ರೆ ಅನ್ನೋ ಅಂತ ಭಾವನೆ ಬಂದ್ಬಿಟ್ಟಿದೆ ಈಗಾಗಲೇ ಕೆಲವರಲ್ಲಿ.
1: ಹೌದು, ಈಗ ಇತ್ತೀಚೆಗೆ ಸ್ವಲ್ಪ ಜನ ಪಕ್ಷಿ ವೀಕ್ಷಣೆ ಮಾಡೋದು, ಕೆಲವರು ಫೋಟೋಗ್ರಫಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಇನ್ನೊಂದು ಆ ವೀಕ್ಷಣೆ ಮಾಡುವ ರೀತಿನಲ್ಲಿ ಯಾರ್ಯಾರು ಹೋಗ್ತಾರಲ್ವಾ ಅವರೆಲ್ಲರೂ ಸಹ ತುಂಬಾ ತಾಳ್ಮೆಯಿಂದ
2: ಇರ್ಬೇಕಾಗುತ್ತೆ. ಹೌದು, ಕೆಲವೊಂದು ಪಕ್ಷಿಯ ಫೋಟೋ ತಗೊಳ್ಳೋದಕ್ಕೆ ಸಾಕಷ್ಟು ಕೆಲವರು ವರ್ಷಗಳ ಗಟ್ಟಲೆ ಕಾದಿರ್ತಾರೆ.
1: ಹೌದು, ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಒಂದ್ ಕಡೆ ಬರೀತಾರೆ ಅವರ ಪುಸ್ತಕದಲ್ಲಿ, ಅವರು ಮೂಡಿಗೆರೆನಲ್ಲಿ ಇದ್ದಿದ್ದಲ್ವಾ, ಹತ್ರ ತುಂಬಾ ಮರಗಳೆಲ್ಲ ಇತ್ತು, ಅವ್ರ ಮಗು ಹೆಣ್ಮಗಳು, ಅವರು ಒಂದ್ ಮರದ ಮೇಲೆ ಪಕ್ಷಿ ದಿನ ಬಂದು ಬಂದು ಇರ್ತಾ ಇತ್ತು, ಹಾಗೆ ಮೊಟ್ಟೆನು ಇಟ್ಬಿಟ್ಟಿದೆ. ಆಮೇಲೆ ಎರಡ್ ಮೂರು ದಿವಸ ಆಯ್ತು, ಬರ್ಲೇ ಇಲ್ಲ ತಾಯಿ ಆಹಾರ ತರಕ್ ಹೋದ್ ವಾಪಸ್ ಬರ್ಲೇ ಇಲ್ಲ. ಇವು ಪಕ್ಷಿಗಳು ಕೊಯ್ ಕೊಯ್ ಮಾಡ್ತಾವಲ್ಲ, ಚೀರ್ತವೆ ಎಲ್ಲ. ಅದು ಮಗು ಹೇಳ್ತಾವೆ, ಅಪ್ಪ ಅಪ್ಪ ಅದನ್ನ ಒಳಗ್ ತಗೊಂಬಾರಪ್ಪ, ಅಮ್ಮ ಬರ್ಲಿಲ್ಲ ಆದ್ರೆ ಅಮ್ಮ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇವ್ ತಗೊಂಡ್ ಬಂದು ನೋಡೋಣ ಏನಾದ್ರು ತಿನ್ಸ್ಲಿಕ್ ಆಗುತ್ತಾ ಅಂತ ತಿನ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಒಂದು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಕೊಡ್ತಾರೆ, ಅದು ಮೂಗ್ನಲ್ಲಿಂದ ಹೊರಗ್ ಬಂದ್ಬಿಡ್ತದೆ. ಆಮೇಲೆ ಅನ್ನದ ಹಗಳನ್ನೆಲ್ಲ ಸಣ್ಣಗೆ ಪಾಯಸ ತರ ಮಾಡಿ ಕೊಡ್ತಾರೆ, ಇನ್ನು ತಿನ್ಲಿಕ್ ಬರಲ್ಲ ಅವಕ್ಕೆ.
2: ಹೌದು,
1: ಹಾಗಾಗಿ ಸತ್ತೋಗ್ಬಿಡ್ತಾವ ಮೂರು ಮರಿಗಳನ್ನ. ಅದು ಅವಾಗ ಬರ್ದಿದಾರ, ಅವ್ರ ತಾಯಿ ಕೊಟ್ಟಂತಹ ಗುಟುಕೇನಿದೆ ಅವುಗಳಿಗೆ ಮಾತ್ರ ಅದು ಆಹಾರ.
2: ಹೌದು,
1: ನಾವೇನೋ ಬಹಳ ಪ್ರೀತಿಯಿಂದ ಅವುಗಳಿಗೆ ಏನೋ ಮಾಡ್ಲಿಕ್ಕೆ ಹೋದ್ರೆ ನಾವು ಅವನ್ನ ಉಳಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಪಕ್ಷಿ ಬರುವ ಹಾಗೆ ನಾವು
2: ನೋಡ್ಕೊಳ್ಬೇಕು. ತನ್ನ ತಾಯಿಗೆ ತಿಳಿದಿರುತ್ತದೆ ತನ್ನ ಮಗುಗ್ ನಾನು ಯಾವ ರೀತಿ ಆಹಾರ ಕೊಡಬೇಕು, ಯಾಕಂದ್ರೆ ಪಕ್ಷಿಗಳಿಗೆ ಅದು ಆ ಒಂದು ಜ್ಞಾನ ಇರುತ್ತೆ, ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಪ್ರಭೇದಕ್ಕೆ ನಾವ್ ಏನು ಕೊಡ್ಬೇಕಾಗ.
1: ಅದು ತನ್ನ ದೇಹದ 10 ಪಟ್ಟು ಆಹಾರ ತಗೊಳುತ್ತೆ ದಿನಕ್ಕೆ. ಹಾಗಾಗಿ ತಂದೆ ತಾಯಿ ಇಬ್ರುನು ಅವು ಪಕ್ಷಿಗಳದ ಇದಾವಲ್ಲ ಅವು ಒಂದಾದ್ಮೇಲೆ ಒಂದಾದ್ಮೇಲೆ ಅಮ್ಮ ಬಂತು ಅಂದ್ರೆ ಅಮ್ಮ ತಂದು ಗುಟ್ಟು ಕೊಡೋಷ್ಟೊಳಗೆ ಅಪ್ಪ ಒಂದ್ ಬರುತ್ತೆ ತಗೊಂಡು. ಹೀಗೆ ಕಂಟಿನ್ಯೂಸ್ ತಿನ್ಸ್ತಾ ಇರ್ಬೇಕು ಅವಕ್ಕೆ ಹಾರಾಡೋ ತನಕನು. ಸೊ ಹಾಗಾಗಿ ಆ ತಂದೆ ತಾಯಿ ಪಕ್ಷಿಗಳಿಗೆ ತುಂಬಾ ಜವಾಬ್ದಾರಿ ಅದು. ಹಾಗಾಗಿ ಆ ಪಕ್ಷಿಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಲೇಬೇಕಾಗತ್ತೆ. ಮತ್ತೆ ಗೂಡುಗಳನ್ನ ಯಾವತ್ತು ನಾವು ಅದ್ರ ಹತ್ರ ಹೋಗಬಾರ್ದು ನಿಜವಾಗಿ ಅಂತ ಹೇಳಿದ್ರೆ. ಆ ಕಟ್ಟಿರುವಂತ ಗೂಡಿದೆ ಮತ್ತೆ ಹಾವುಗಳು ತಿಂತವೆ ಹದ್ದುಗಳು ತಿಂತವೆ ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಅಂದ್ರೆ ಪಕ್ಷಿಗಳು ಅದ್ರದ್ದು ಒಂದು ಸಂತಾನ ಬೆಳಿಬೇಕು. ಅದನ್ನೆಲ್ಲ ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡ್ಕೊಪ್ಪ. ಕಾಡಿನಲ್ಲಿ ಅವುಗಳು ಪಾಡಿಗೆ ಅವು ಇದ್ದೇ ಇರ್ತವೆ, ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹದ್ದು ಇದ್ದರೆ ಅವುಗಳನ್ನ ಸ್ವಲ್ಪ ಜಾಗರೂಕತೆಯನ್ನ ನೋಡ್ಕೊಳ್ಬೇಕಾಗತ್ತೆ.
2: ಹೌದು, ಸೊ ಅವುಗಳಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲೇಬೇಕು,
1: ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಮ್ಮ ದಿನಚರಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ಮಾಡೋದು ಒಳ್ಳೇದು.
2: ಹೌದು ಹೌದು ಮೇಡಮ್, ಯಾಕಂತ ಹೇಳಿದಂಗೆ ಮನೆ ಮೇಲೆ ಆಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಾಳುಗಳ ವ್ಯವಸ್ಥೆ, ಸೊ ಅವುಗಳಿಗೆ ಒಂದು ನಮ್ಗೆ ಈಗಾಗಲೇ ರೊಟ್ಟಿನ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಒಂದಿಷ್ಟು ವಿಶ್ರಾಂತಿ ತಗೊಳೋದಕ್ಕಾಗಿರ್ಬೋದು, ಅಂತ ಹೇಳಿದಂಗೆ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿಗಾಗಿರ್ಬೋದು. ಸೊ ನಮ್ಮ ಒಂದು ಸಣ್ಣ ಅಳಿಲಿ ಸೇವೆನ ಪ್ರತಿಯೊಬ್ರು ಮಾಡಿದಾಗ, ಸೊ ಬಹುಶಃ ನಮ್ಮ ತವೇಳ್ದಾಗೆ ನಮ್ಮ ಒಂದು ಪ್ರದೇಶದಲ್ಲಿರುವಂತ ಇರುವಂತ ಪ್ರಭೇದಗಳನ್ನಾದ್ರೂ ನಾವು ಉಳಿಸ್ಕೊಂಡು ಮುಂದಿನ ದಿನಕ್ಕೆ
1: ಹೋಗ್ಬೇಕಾಗುತ್ತೆ. ಈಗ ನಿಮ್ಗೆ ಒಬ್ರು ಪಕ್ಷಿ ಪ್ರೇಮಿ ಇದಾರೆ, ಅವರು ಸೈನ್ಯದಲ್ಲಿದ್ದವರು, ಅವರು ದಾವಣಗೆರೆ ಅವ್ರ ಊರು, ಆ ದಾವಣಗೆರೆ ಹತ್ರ ಒಂದು ಹಳ್ಳಿ, ಅವರ ಪಾಲಿಗೆ ಬಂದಂತ 4 ಎಕರೆ ಜಮೀನಲ್ಲಿ ಅವರು ಜೋಳ ಹಾಕ್ತಾರೆ. ಜೋಳ ಹಾಕ್ಬಿಟ್ಟು ಅದನ್ನ ಕಟಾವು ಮಾಡೋದಿಲ್ಲ, ಪೂರ್ತಿ ಬೇಲಿ ಹಾಕಿಬಿಡ್ತಾರೆ 4 ಎಕರೆಗೆ. ಬರೀ ಪಕ್ಷಿಗಳು ಬಂದು ತಿಂದೋಗ್ಲಿಕ್ಕೋಸ್ಕರನೇ ಅದು ಮಾಡಿದ್ರು ಅವರು.
2: ಇದು ವಿಶೇಷವಾಗಿರುತ್ತೆ,
1: ವಿಶೇಷವಾಗಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತಹ ಪಕ್ಷಿಗಳು ಬರ್ತಾ ಇತ್ತು ಅದ್ರಲ್ಲಿ. ನಾನ್ ಟಿವಿನಲ್ಲಿ ತೋರಿಸಿದ್ದು ನಾನು ಹೇಳ್ತಾ ಇರೋದು, ಒಂದು ಜೋಳದ ತೆನೆ ಮೇಲೆ ಒಂದ್ ಪಕ್ಷಿ ಕೂತ್ಕೊಂಡ್ಬಿಟ್ರೆ ಬಾಯಿಗೆ ಬಿಡ್ತದೆ ಅದು,
2: ಹೌದಾ?
1: ಆದ್ರೆ ಅದ್ರ ಜೊತೆಗೆ ಇನ್ನೊಂದ್ ಪಕ್ಷಿ ಬರುತ್ತೆ, ಆ ಗಿಡವನ್ನ ನೇರವಾಗಿ ಹಿಡ್ಕೊಳ್ಳುತ್ತದೆ, ಇನ್ನೊಂದ್ ಪಕ್ಷಿ ಆ ಕಾಳುಗಳನ್ನ ತಿನ್ನುತ್ತೆ. ಆ ಪಕ್ಷಿ ಮತ್ತೆ ದಂಟನ್ನ ಹಿಡ್ಕೊಂಡಾಗ ಈ ಪಕ್ಷಿ ಹೋಗಿ ಆ ಕಾಳುಗಳನ್ನ ತಿನ್ನುತ್ತೆ. ಎಷ್ಟು ಕೋಆಪರೇಷನ್ ಗೊತ್ತಾ ಅವುಗಳಲ್ಲಿ.
2: ಅದು
1: ತುಂಬಾ ಸಾವಿರಾರು ಪಕ್ಷಿಗಳು ಅಲ್ಲಿ ಬರುವ ಹಾಗೆ ಅವ್ರು ಮಾಡಿದ್ರು. ಸರಿಯಾಗ್ಲಿಲ್ಲ ನನಗೆ ದಾವಣಗೆರೆ ಹತ್ರ ಇದು ನಡೆದದ್ದು ಕತೆ. ಇಲ್ಲಿ ನಮ್ಮ ಮಾಲೂರಿನಲ್ಲಿ ಒಬ್ರು ಹುಡುಗ, ಅವ್ರದ್ದು ಜಮೀನ್ ಬಂತು 2 ಎಕರೆ ಜಮೀನ್ ಅವರಿಗೆ. ಹುಡುಗ ಅವನಿನ್ನ ಸಣ್ಣವನಂದ್ರೆ 20-22 ವರ್ಷ. ಆ ಹುಡುಗ ಎಲ್ಲಾ ರೀತಿಯ ಹಣ್ಣುಗಳ ಮರಗಳನ್ನ ಹಾಕಿದ ಹೊಲದಲ್ಲಿ,
2: ಆ ಒಂದು ಜಮೀನಲ್ಲಿ
1: ಹಾಕ್ಬಿಟ್ಟು ಎಲ್ಲ ಕಲ್ಲಿನ ಬೇಲಿ ಹಾಕಿದ. ಯಾರು ಒಳಗಡೆ ಹೋಗ್ಬಾರ್ದು. ಆ ಹಣ್ಣಿನ ಮರಗಳೆಲ್ಲ ಕೂಡ ಈ ಪಕ್ಷಿಗಳಿಗೆ, ಕೋತಿಗಳಿಗೆ ಅಂತ ಬಿಟ್ಟಿದ್ದಾನೆ ಅವನು. ಸೊ ಈ ತರ ಪಕ್ಷಿ ಪ್ರೇಮಿಗಳು, ಪ್ರಾಣಿ ಪ್ರೇಮಿಗಳು ಇದ್ದಾರೆ
2: ಇಲ್ಲ
1: ಅಂತ ಇಲ್ಲ. ಸೊ ಇಂತಹವ್ರ ಸಂಖ್ಯೆ
2: ಜಾಸ್ತಿ ಆಗ್ಬೇಕು. ಹೌದು
1: ಹೌದು.
2: ಸೊ ಈ ರೀತಿ ಆದಾಗ್ಲೇ ನಾವು ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿ ಹಾಗೆ ನಾವು ಅವಾಗ ಒಂದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ.
1: ಹೌದು ಹೌದು.
2: ಸೊ ಯಾವುದೇ ರೀತಿಯಿಂದ ನಮ್ಗೆ ಅದು ಲಾಭ ಆಗಿರುತ್ತೆ.
1: ಹೌದು ಹೌದು. ಇನ್ನೊಂದು ಈಗ ನಿಮಗೆ ಒಂದು ಹದ್ದಿನ ಬಗ್ಗೆ ಹೇಳ್ಬಿಡ್ತೀನಿ. ಹದ್ದುಗಳು ಮೊದಲು ಸಾವಿರಾರು ಸಂಖ್ಯೆಯಲ್ಲಿ ಇದ್ದು ನಮ್ಮಲ್ಲಿ.
2: ಹೌದು.
1: ಈಗ ಬೆರಳೆಣಿಕೆ ಎಷ್ಟಾಗಿದೆ? ಯಾಕೆ ಆ ತರ ಆಗಿದೆ ಅಂದ್ರೆ, ಈಗ ಹಸುಗಳು ಅವುಗಳ ಆಹಾರ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನ ತಿನ್ನೋದಲ್ವಾ.
2: ಹೌದು.
1: ಈ ಹೆಚ್ಚಾಗಿ ಏನಾಗುತ್ತೆ, ಈ ಹಸುಗಳು ಸತ್ತ ಮೇಲೆ ಅವುಗಳ ಕಾಯಿಲೆ ಆಗಿದ್ರೆ ಅಥವಾ ಇನ್ನೇನು ಆಗಿ ಸತ್ತಿದ್ದಾವೆ ಅಂತ ಹೇಳಿದ್ರೆ ವಾಸನೆ ಬರಬಾರ್ದು ಅಂತ ಒಂದು ಔಷಧಿಯನ್ನ ಹಾಕ್ತಾರೆ, ರಾಸಾಯನಿಕ ವಸ್ತುವನ್ನ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಗುತ್ತೆ, ಆಮೇಲೆ ಹಸ್ತು ಬಿಡ್ತಾರೆ ಎಲ್ಲೋ ಒಂದ್ ಕಡೆ. ಅವುಗಳನ್ನ ತಿಂದಂತಹ ಹದ್ದುಗಳು ಅವು ಮರಣ ಹೊಂದ್ತಾ ಇದ್ದಾರೆ. ಸೊ ಇದು ಜನರಿಗೆ ಗೊತ್ತಾಗ್ಬೇಕು, ನಾವು ಇದನ್ನ ಹಾಕಬಾರ್ದು ಅಂತೇಳಿ. ಸತ್ತ ಪ್ರಾಣಿಗಳನ್ನ ಹೇಗೆ ಸತ್ತಿದ್ದವ ಹಾಗೆ ಅವುಗಳದ್ದು ಹದ್ದುಗಳಿಗೆ ಅದು ಆಹಾರ ಹೆಚ್ಚಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅವನ್ನ ಹಾಗೇನೆ ಅಂದ್ರೆ ಹೊರ ಊರಿಂದ ಹೊರಗಡೆ ಬಿಡೋದು ಒಳ್ಳೇದು ಅಂತ ಹೇಳಿದ್ರು. ಯಾವ್ದೇ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕದೆ.
2: ಹೌದು.
1: ಹಾಗೆ ಬಿಟ್ರೆ ಅದು ಒಂದ್ ರೀತಿನಲ್ಲಿ ನಾವು ಹದ್ದುಗಳನ್ನ ಹೋಲಿಸಿದ ಹಾಗಾಗುತ್ತದೆ. ಅದು ಒಂದ್ ಕೆಲಸ ಮಾಡಬಹುದು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲಪ್ಪ ಜನ.
2: ಹೌದೌದು ಮೇಡಮ್, ಯಾಕಂದ್ರೆ ಸೊ ಕೆಲವೊಮ್ಮೆ ಎಲ್ಲಾನು ತಿಳ್ಕೊಂಡಿದೀವಿ ಅಂತ ಭಾವಿಸ್ತಿರ್ತಾರೆ, ಕೆಲವೊಮ್ಮೆ ತಿಳ್ಕೊಂಡಿರೋರಿಂದನೇ ಸಾಕಷ್ಟು ಸಮಸ್ಯೆಗಳು, ಅನಾಹುತ ಸಮಸ್ಯೆಗಳು ಈ ರೀತಿ ಆಗ್ತಾ ಇರುತ್ತೆ.
1: ಹೌದೌದು, ಹಾಗಾಗಿ ಸ್ವಲ್ಪ ಒಂಚೂರು ಅವೇರ್ನೆಸ್ ಕೊಟ್ರೆ ಆವಾಗ ಅವಾಗ ಈ ತರ ಇದನ್ನೆಲ್ಲ ಮಾಡ್ಬೇಕಾದ್ರೆ ಮಕ್ಕಳ ಮುಖಾಂತರನೇ ಮಾಡ್ಬೇಕು.
2: ಹೌದು, ಯಾಕೆ ನಾವು ಯಾವ್ದೇ ವಿಷಯಗಳನ್ನ ನಾವು ಒಂದು ಶಾಲೆಯಲ್ಲಿ ಮೊದ್ಲೇ ಇಲಾಖೆಯವರು ಮೊದ್ಲೇ ಹೋಗೋದೇ ಶಾಲಾ ಮಕ್ಕಳ ಹತ್ರ. ಸೊ ಅವ್ರಿಗೆ
1: ಒಂದು ಪಠ್ಯಕ್ರಮದಲ್ಲಿ ಈ ತರದೆಲ್ಲ ಹಾಕಿದ್ರೆ
2: ಹೌದು
1: ಅದು ಅವಾಗ ಅರ್ಥ ಆಗುತ್ತೆ. ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನ ಪಠ್ಯಕ್ರಮದಲ್ಲಿ ಸೇರಿಸುವಾಗ ಯಾರಿರ್ಬೇಕು, ಯಾರ್ ಯಾವ ತರ ಕೊಡ್ಬೇಕು, ಅದೆಲ್ಲ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ.
2: ಹೌದು,
1: ಸೊ ಇದು ಪ್ರೈಮರಿ ಇಂದ ಹಿಡಿದ್ಬಿಟ್ಟು ದೊಡ್ಡವರಾಗೋವರೆಗೂ ಪ್ರತಿ ವರ್ಷ ಒಂದೊಂದು ವಿಧವಾದಂತಹ ಪಕ್ಷಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗ್ಲಿ, ಅವುಗಳ ಅಳಿವಿನ ಅಂಚಿನಲ್ಲಿ ಇರುವಂತಹ ಪ್ರದೇಶಗಳನ್ನೆಲ್ಲ ನಾವು ತಿಳಿಸ್ತಾ ಹೋದ್ರೆ ಅಷ್ಟಾದ್ರೂ ನಾವು ಅಷ್ಟು ಮಟ್ಟಿಗೆ ಕೆಲವರಿಗಾದ್ರೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ, ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು.
2: ಹೌದು ಮೇಡಮ್, ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದೀರ. ಸಾಮಾನ್ಯವಾಗಿ ಕೆಲವರಿಗೆ ಪಕ್ಷಿ ಅಂದಾಗ ಒಂದು ಥಾಟ್ ಇರುತ್ತೆ, ತಾವು ಅದನ್ನ ತುಂಬಾ ಇಂಟು ಡೆಪ್ತ್ ಆಗಿ ತುಂಬಾ ಆಳವಾಗಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ಮಾಹಿತಿನ. ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೇಡಮ್, ಮತ್ತಿನ ಕೊನೆಯದಾಗಿ ಇನ್ನು ಪಕ್ಷಿಗಳ ಬಗ್ಗೆ ಏನಾದ್ರೂ ಅಂಶಗಳನ್ನ ಬಿಟ್ಟಿದ್ರೆ ನಾವು ಮತ್ತೆ ಒಂದು ಕೊನೆಯದಾಗಿ ತಿಳಿಸಬಹುದಾಗುತ್ತೆ.
1: ಪಕ್ಷಿ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಅದ್ರದ್ದು ಬಣ್ಣ ಹೆಚ್ಚಾಗಿ
2: ಕಾಣುತ್ತೆ,
1: ಅದರ ಧ್ವನಿ ಇದೆಲ್ಲವೂ ನಮ್ಗೆ ಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಾವ್ ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಜಾಗೃತಿ ಬರ್ಬೇಕು.
2: ಇದು ಒಬ್ಬರಿಂದ ಆಗುವಂತದ್ದಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸಲೇಬೇಕು.
1: ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ನಮ್ಮ ಮನೆಯಲ್ಲೇ ಫಸ್ಟ್ ನಾವು ಶುರು ಮಾಡ್ಬೇಕು.
2: ಹೌದು,
1: ಅವುಗಳನ್ನ ಅಂದ್ರೆ ಅವುಗಳಿಗೆ ಬಹಳಷ್ಟು ಬೇಕಾಗೋದಿಲ್ಲ. ಅವುಗಳಿಗೆ ನಾವು ತಿಂದು ಬಿಟ್ಟು ಅಂತ ಒಂದು ತುತ್ತು ಅನ್ನ, ಒಂದು ಹಿಡಿ ಕಾಳು, ಒಂದು ಬೊಗಸೆ ನೀರು, ಇದಿಷ್ಟಿಟ್ರು ಸಾಕು, ಎಷ್ಟೋ ಪರಿಹಾರ ಸಿಗುತ್ತೆ. ಇದಕ್ಕೆ ನಿಮ್ಗೆ ಒಂದು ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತೀನಿ. ಇಲ್ಲಿ ನರಸಾಪುರ ಅಂತ ಇದೆ ನಮ್ಮ ಕೋಲಾರ ಪಕ್ಕ, ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಬರ್ಡ್ಸ್ ತಗೊಂಡೋಗಿದ್ರು. ಅವಾಗ ಈ ತರ ಮಾತಾಡ್ತಾ ಹೇಳುವಾಗ ಒಬ್ರು ಕಣ್ಣಲ್ಲಿ ನೀರ್ ಬಂತು, ಒಬ್ರು ಹೆಣ್ಮಗಳು. ಆಕೆ ಹೇಳಿದ್ಲು, ಅಯ್ಯೋ ಅಮ್ಮ, ನಾವು ಇಷ್ಟು ವರ್ಷ ಎಷ್ಟು ಆಹಾರ ವೇಸ್ಟ್ ಮಾಡಿದೀವಿ, ಒಂದು ತುತ್ತಿನಲ್ಲಿ ಒಂದು ಪಕ್ಷಿ ಬದುಕಿತ್ತು ಅಂದ್ರೆ ಯಾಕೆ ಮಾಡಬಾರ್ದು ಅಂತೇಳಿ ತನ್ನ ಅನಿಸಿಕೆಯಲ್ಲಿ ಅಳ್ತಾ ಹೇಳಿದ್ಲು ಅವಳು. ಆ ಹೆಣ್ಮಗಳೀಗ ನರಸಾಪುರದಲ್ಲಿ ತನ್ನ ಮನೆ ಮೇಲೆ ಪ್ರತಿ ದಿನ ಅದಕ್ಕೆ ಆಹಾರ ಇಡ್ತಾಳೆ, ಬರ್ತಾವಂತೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು.
2: ಹೌದು,
1: ಸಿಕ್ಕಾಗ ತುಂಬಾ ಖುಷಿ
2: ಆಗುತ್ತೆ,
1: ಒಬ್ರಾದ್ರೂ ಅದನ್ನ ಮಾಡಿದ್ರಲ್ಲ ಅಂತ. ಹಾಗಾಗಿ ನಮ್ಮ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಈ ತರ ರಜೆಗಳಲ್ಲೆಲ್ಲ ಅವರಿಗೆ ತೋರಿಸ್ತಾ ಇದ್ದೀವಿ ಹೇಗ್ ಮಾಡಬಹುದು, ಹೇಗ್ ಇಡಬಹುದು ಅಂತ. ಮಕ್ಕಳೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಕಾಳುಗಳನ್ನ ಇಡುವಂತದ್ದು, ನೀರ್ ಇಡುವಂತದ್ದು, ಇದೆಲ್ಲ ಮರ ತಮ್ಮ ಮನೆ ಹತ್ರ ಕೊಂತ ಮರಗಳಲ್ಲಿ ಹಾಗೆಲ್ಲ ಮಾಡ್ತಾ ಇದಾರೆ. ಇದೊಂದು ನಮ್ಗೆ ಒಂದು ಆಶಾದಾಯಕವಾದಂತ ಸಂಗತಿ.
2: ಹೌದು, ಪ್ರತಿಯೊಬ್ರು ತಾವ್ ಹೇಳಿದಾಗ ಇವಾಗ ಆ ಒಬ್ಬ ಮಹಿಳೆ ಒಂದು ಬದಲಾವಣೆ ಆಗಿದೆ ಅಂತಂದಾಗ, ಸೊ ಇದೇ ರೀತಿ ಪ್ರತಿಯೊಬ್ರು ಒಬ್ಬೊಬ್ರೆ ಮುಂದೆ ಬರ್ತಾ ಹೋದಾಗ, ಸೊ ನಾವು ಆಗ ಯಾವುದೇ ರೀತಿಯಾದಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮುಂದಿನ ದಿನಗಳು ಬೇಕಾಗಿರೋದಿಲ್ಲ. ಸೊ ಪ್ರತಿಯೊಬ್ರು ತಿಳ್ಕೊಂಡಿದ್ದಾರೆ ಅಂತಂದಾಗ ಆವಾಗ ಒಂದು ಸಮತೋಲನ ಸಮತಟ್ಟವಾದಂತ ಒಂದು ಪ್ರಾಕೃತಿಕವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕಾಗುತ್ತೆ.
1: ಹೌದು, ಜಲ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಸಹ ಚೆನ್ನಾಗಿ ಕೆರೆ ಕಟ್ಟೆಗಳು, ಪುಷ್ಕರಣಿಗಳು ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ
2: ನಮ್ದಾಗಿರುತ್ತೆ. ಹೌದು,
1: ಆವಾಗ ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಳಿಕ್ಕೆ
2: ಸಾಧ್ಯ.
1: ಎಲ್ಲರಿಗೂ ಬರ್ಬೇಕಪ್ಪ, ಹೆಚ್ಚಾಗಿ ರೈತರ ಮಿತ್ರ ಆದ್ರಿಂದ ರೈತರು ಇದ್ರ ಕಡೆ ಹೆಚ್ಚು ಗಮನ
2: ಹರಿಸ್ಬೇಕು. ಹೌದು
1: ಹೌದು, ಹರಿಸ್ಲೇಬೇಕು. ಅನ್ನದಾತ ಹೇಗೆ ನಮ್ಗೆ ರೈತ ನಮ್ಗೆ ಹೇಗೆ ಅನ್ನದಾತನೋ ಆ ರೈತನಿಗೂ ಕೂಡ ಇವು ಅನ್ನದಾತ
2: ಪಕ್ಷಿಗಳು. ಹೌದು
1: ಹೌದು, ಅವುಗಳಿಂದ ನಮ್ಗೆ ಬಹಳಷ್ಟು ಲಾಭ ಇದೆ. ನೀವು ಖರ್ಚು ಮಾಡುವಂತಹ ಪೆಸ್ಟಿಸೈಡ್ಸ್ ಗೆ ಅಥವಾ ಗೊಬ್ಬರಕ್ಕೆ ಅವೆಲ್ಲ ಉಳಿತದೆ ಇವುಗಳು ನಮ್ ಜೊತೆ ಇತ್ತು
2: ಅಂತ.
1: ಅದಕ್ಕೆ ಖರ್ಚು ಮಾಡೋದ್ರ ಬದಲು ಇವಕ್ಕೆ ಹಾಕಿದ್ರೆ ಒಳ್ಳೇದಲ್ವಾ?
2: ಹೌದು, ಯಾವ್ದೇ ರೀತಿಯಾದಂತ ಒಂದು ಅಂದ್ರೆ ನೀವೇನ ಈಗಾಗ್ಲೇ ನೋಡಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ರಾಸಾಯನಿಕಗಳನ್ನ ಬಳಸದೆ ರಾಸಾಯನಿಕ ಮುಕ್ತವಾದಂತ ಒಂದು ಪದಾರ್ಥಗಳನ್ನ ಪಡಿಲಿಕ್ಕೆ
1: ಸಾಧ್ಯ, ಆರೋಗ್ಯ ಸುಧಾರಿಸುತ್ತೆ ಎಲ್ಲರದ್ದು.
2: ಹೌದು,
1: ಇದು ಎಷ್ಟು ಒಂದಕ್ಕೊಂದು ಲಿಂಕ್ ಇದೆ ನೋಡಿ ಸಹ.
2: ಹೌದು,
1: ಹಾಗೇನೆ ರೈತರು ಈಗ ಕಾಂಪೌಂಡ್ ಅಂತಂದ್ರೆ ತಮ್ಮ ಹೊಲಕ್ಕೆ ಏನ್ ಹಾಕ್ತಾರೆ ಕಲ್ಲಿನ ಬೇಲಿ ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲಾಗಿ ಸ್ವಾಭಾವಿಕ ಬೇಲಿಯನ್ನ ಹಾಕಿದ್ರೆ ಹೆಚ್ಚು ಪಕ್ಷಿಗಳು ಬರುತ್ತೆ. ಅಲ್ಲಿ ಎಲ್ಲಾ ತರದ ಗಿಡನು ಬೆಳೀತಾವೆ, ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡಗೆ ಮರಗಳಾಗುವವರೆಗೂ ಇರ್ತಾವಲ್ಲ ಬಳ್ಳಿ ಮರ, ಇವು ಎಲ್ಲ ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಆವಾಸ ಸ್ಥಾನ ಆಗುತ್ತೆ ಅದು. ಮತ್ತೆ ಅವುಗಳು ಹಾಕಿದಂತ ಹಿಕ್ಕೇನೆ ಇವರಿಗೆ ನಿಜವಾದ ಗೊಬ್ಬರನೂ
2: ಆಗುತ್ತೆ. ಹೌದು,
1: ಅದು ಅದನ್ನ ಮಾಡ್ಕೋಬೇಕು. ಅದು ಬಹಳ ರೈತರಿಗೆ ಗೊತ್ತಿತ್ತು ಹಿಂದೆಲ್ಲ, ಈಗ ಒಂದಡಿ ಜಾಗನು ನಾವು ಬಿಡೋದಿಲ್ಲ ಅನ್ನೋ ರೀತಿನಲ್ಲಿ ಆಗಿರೋದ್ರಿಂದ ಅವೆಲ್ಲ ಹೊಸ ಹೊಸ ನಾಗರಿಕತೆಗಳು ಬಂದಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ಹೋಗಿದೆ, ವಾಪಸ್ ತರ್ಬೇಕಷ್ಟೆ.
2: ಹೌದು, ಮತ್ತೆ ಒಂದು ಅಭ್ಯಾಸಗಳನ್ನ ಪ್ರತಿಯೊಬ್ಬರು ರೂಢಿಸ್ಬೇಕಾಗುತ್ತೆ.
1: ಹೌದು, ಹಳೆಯದೆ ವಾಪಸ್ ಬಂದ್ರೆ ಮೊದಲು ಹೇಗೆ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಇವಾಗ್ಲೂ ಕಾಣ್ಲಿಕ್ಕೆ ಸಾಧ್ಯ
2: ಆಗುತ್ತೆ. ಹೌದು
1: ಅಲ್ವಾ?
2: ಹೌದು,
1: ಅಷ್ಟು ಮಾಡಬಹುದಾ ಅಂತ. ಈಗ 5ನೇ ತಾರೀಕು ವಿಶ್ವ
2: ಪರಿಸರ ದಿನ,
1: ಎಲ್ಲಾರು ಗಿಡ ನೆಡ್ತೀವಿ ಅಂತಾರೆ, ನೆಡ್ತಾರೆ ಹೋಗ್ತಾರೆ, ಫೋಟೋ ತಕ್ಕೊಂತಾರೆ ಹೋಗ್ತಾರೆ, ಒಂದ್ ಗಿಡನು ಬಂದಿರಲ್ಲ, ಮತ್ತದೇ ಮುಂದಿನ ವರ್ಷ ಮತ್ತೊಂದ್ ಕೋಟಿ ಗಿಡ ನೆಡೋದು.
2: ಹೌದು,
1: ಇದು ಗವರ್ಮೆಂಟ್ ಗೆ ಹೆಚ್ಚು ಹೊರೆ ಆಗುವಂತ ಕೆಲಸ. ಅದ್ರಲ್ಲಿ ಒಂದ್ ಗಿಡ ನೆಟ್ರಿ ಒಂದನ್ನೇ ಚೆನ್ನಾಗಿ ಬೆಳೆಸ್ರಿ, ಅದೊಂದೇ ಗಿಡದಲ್ಲಿ 100+ ರೀತಿಯ ಹಕ್ಕಿಗಳು ಬರ್ತವೆ, 500 ರೀತಿಯ ಜೀವಿಗಳು ಅದರಲ್ಲಿ ಇರುತ್ತೆ, ಮೋರ್ ದನ್ 500 ಜೀವಿಗಳು ಅದರಲ್ಲಿ ಇರುತ್ತೆ ಒಂದ್ ಮರದಲ್ಲಿ. ಸೊ ಅದನ್ನು ಕೂಡ ಪರಿಸರದ ಸಮತೋಲನಕ್ಕೆ ಅವುಗಳದ್ದೇ ಆದಂತ ಕೊಡುಗೆಯನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ ಜೀವಿಯು ನಿಕೃಷ್ಟ ಅಲ್ಲ ಪ್ರಕೃತಿನಲ್ಲಿ ಅಂತ ಮನುಷ್ಯ ತಿಳ್ಕೊಳ್ಬೇಕಪ್ಪ.
2: ಸುಮಾರು ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಕೇಳಿದ್ರು ಸೊ ತಾವೇಳ್ದಂಗೆ 100ರಲ್ಲಿ ಒಬ್ರಾದ್ರೂ ಬದಲಾದ್ರೆ ನಮ್ಗೆ ಒಂದು ಸಾರ್ಥಕತೆ ಅನ್ಸುತ್ತೆ.
1: ಹೌದು, ಒಬ್ರಿಗಾದ್ರೂ ಇದ್ರ ಬಗ್ಗೆ ನಾನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ಅನ್ಸುತ್ತೆ.
2: ಹೌದು ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮತ್ತೆ ಭೇಟಿಯಾಗೋಣ ಮೇಡಮ್.
1: ಹೇಳ್ತೀನಿ ಮತ್ತೊಂದು ಮಲೆನಾಡಿನ ಪಕ್ಷಿಗಳ ಬಗ್ಗೆ ಮತ್ತೆ ಮಾತಾಡೋಣ.
2: ಓಕೆ, ಥ್ಯಾಂಕ್ ಯು ಮೇಡಮ್.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಆತ್ಮೀಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, 2ನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿಗೆ

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: Bali. ಮೈರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿ ಅವರು ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುವರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಹಾಜರಿದ್ದೀರಲ್ವಾ ಮೇಡಮ್? ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್.
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ ರಾಗಿ ಅಂದ್ರೆ ರಾಮಧಾನ್ಯ ಅಂತಾರೆ. ಅಂದ್ರೆ ಧಾನ್ಯಗಳಲ್ಲೇ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ. ಅದು ಇವಾಗ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಮೊದ್ಲೆಲ್ಲ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು, ಆದ್ರೆ ನಮ್ಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಗ್ಲೋಬಲೈಸೇಷನ್ ಆದ್ಮೇಲೆ ತುಂಬಾ ಜನ ರಾಗಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ರಾಗಿನಲ್ಲಿ ನೋಡಿ, ಈಗ ಎಲ್ಲಾ ತರದ ರಾಗಿನಲ್ಲೇ ಮಾಡ್ತಾರೆ. ಬಿಸ್ಕೆಟ್ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಈವನ್ ಚಾಕ್ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಮಕ್ಕಳಿಗೆ ಆರೋಗ್ಯನೂ ಇರಬೇಕು, ಚಾಕ್ಲೇಟು ತಿಂದಂಗ ಆಗಿರ್ಬೋದು ಅಂತ. ಆ ತರದ ಎಲ್ಲ ಇಂಥದ್ ರಾಗಿನಲ್ಲಿ ಇಂಥದ್ ಮಾಡಲ್ಲ ಅನ್ನೋಂಗಿಲ್ಲ ಮೇಡಮ್, ಎಲ್ಲ ಮಾಡ್ತಿದ್ದಾರೆ. ಆದ್ರೆ ನಾವ್ ಅದನ್ನ ತರಕ್ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಮಕ್ಕಳಿಗೆ ರುಚಿಯಾಗಿ, ಈಗ ಬೇಸಿಗೆ ಇದೆ, ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆ ಹೋಗಿ ತರಕ್ ಆಗಲ್ಲ ಅವ್ರಿಗೆ. ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರು ಆದ್ರೆ ರಾತ್ರಿ 11 ಗಂಟೆ ಅವ್ರಿಗೆ ಕೆಲಸ ಇರುತ್ತೆ. ಅವ್ರು ಹೊರಗೆ ಹೋಗ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ.
0: ಮತ್ತೆ ಕೆಲಸ
1: ಇದ್ದೇ ಇರುತ್ತೆ ಹೆಣ್ಮಕ್ಳು ಅಂದ್ರೆ, ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದೇನು ಅಂದ್ರೆ, ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದ್ ಬೇಡ. ಮನೆಯಲ್ಲೇ ಮಾಡುವಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಅದು ಆರೋಗ್ಯನೂ ಹೌದು ಮತ್ತೆ ಈಜಿ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟ ಪಡೆದಂತ ಜನನೇ ಇಲ್ಲ.
0: ಹೌದು,
1: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲಿ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ.
0: ಹೌದು,
1: ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟ ಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ, ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು 1/2 ಸೇರು ರಾಗಿ ತಗೊಂಡ್ರೆ, ಆ ರಾಗಿ ತಗೊಂಡು 2-3 ಸಲ ಚೆನ್ನಾಗಿ ತೊಳೆದು ಅದನ್ನ ನೈಟ್ ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಪೇಜ್ರಲ್ಲಿ ನೀವು ದೋಸೆಗೆ ಯಾವ
0: ತರಿಸ್ಬೇಕಾ ಮೇಡಮ್? ನೀರಲ್ಲಾಕಿ
1: ನೆನೆಸ್ಬೇಕು, ರಾಗಿ ನೆನೆಸ್ಕೋಬೇಕು, ನೆನಿಟ್ಬಿಡ್ಬೇಕು. ಬೆಳಗ್ಗೆ ನೆನಿಟ್ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ, ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿಕೊಂಡ ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ, 1 ಕಪ್ ರಾಗಿಗೆ 1/2 ಕಪ್ ಉದ್ದಿನ ಬೇಳೆ ಅಂದ್ರೆ, ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ, ಸ್ವಲ್ಪ ಕಡಿಮೆ ಆದ್ರೆ ಪರವಾಗಿಲ್ಲ ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ, ಇಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ, ಬೆಳಗ್ಗೆ ನೆನಿಡ್ತೀರಾ, ನೈಟ್ ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ರಾಗಿನೇ ರುಬ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ. ರಾಗಿ ಸಪ್ರೇಟ್ ಆಗಿ ರುಬ್ಬಿ, ಆಮೇಲೆ ಮೆಂತ್ಯ ಕಾಳು ಅವೆಲ್ಲ, ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನು ಕಲಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ. ಹುದುಗು ಅಂತ ಹೇಳ್ತಾರೆ, ಆತರ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡಮ್, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ, ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ, ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ, ಇದನ್ ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
0: ನಮ್ಮ ಪ್ರೀತಿಯ ಕೇಳೋದಕ್ಕೆ ತುಂಬಾ ರುಚಿಕರವಾದಂತ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದೀರ ಮೇಡಮ್.
1: ಮತ್ತೆ
0: ಹಾಗೆ ಈ ಮಕ್ಕಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು.
1: ಓಕೆ ಮೇಡಮ್. ಅದನ್ನು ಏನು ಅಂತಂದ್ರೆ, ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ, ಮೊಳಕೆ ಒಡೆಯದ್ ಮಾತ್ರ ಕಾಣುತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ, ಮೊಳಕೆ ಒಡೆಯುತ್ತೆ ಅನ್ನಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು. ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು. ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಸ್ಕೋಬೇಕು. ನೆರಳಲ್ಲೇ ಒಣಸ್ಕೊಂಡು ಅದನ್ನ ಪೂರ್ತಿ
0: ತ್ಯಾವ ಇಲ್ದಿರ ಮಾಡ್ಕೋಬೇಕು.
1: ಹಾ, ತ್ಯಾವ ಇಲ್ದಾಗೆಲ್ಲ ಒಣಕೋಬೇಕು, ಒಣಗ್ಬೇಕು ಚೆನ್ನಾಗಿ. ಅದು ಒಣಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ತೇವ ಅಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಉಗುರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದ್ರ ಜೊತೆಗೆ ನಮಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಭಾರತದಲ್ಲಿ ಅಂದ್ರೆ. ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
0: ಪುಷ್ಟಿ ಇರುತ್ತೆ.
1: ಹಾ, ಅದು ಬಾದಾಮಿ ಏನಿರುತ್ತೆ, ನಾವು ಬಾದಾಮಿ ತಿಂತೀವಲ್ಲ, ಸೇಮ್ ಅದರದ್ದು ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ಒಂದು ಒಂದು ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು. ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನು ಫ್ರೈ ಮಾಡೋದ್ ಬೇಡ, ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮ್ಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಕಾಳು ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು, ಹೆಸರು ಕಾಳನ್ನ ಗಮನಂಗೆ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಈ ಹಿಟ್ಟಿನ ಜೊತೆಗೆ ಹಾಕೊಂಡು, ರಾಗಿ ಜೊತೆಗೆ ಹಾಕೊಂಡು ಒಂದ್ಸತೆ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗೆ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಒಂದನ್ನ ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ನೀವು ಅಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು. ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಳಿಗೆ ಅಂದ್ರೆ ತುಪ್ಪ ಮೊದ್ಲಿಂದಲೂ ತುಪ್ಪ ಕೊಡ್ತಾ, ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ಕೆ ತುಪ್ಪ ಹಾಕ್ತೀವಿ ಅಂದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಕಳು, ಬೇಗ ಹಸಿವಾಗಲ್ಲ, ಮಕ್ಳು ಆಟ ಆಡಿದ್ರು ಸುಸ್ತಾಗಲ್ಲ, ಆತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲು ಮೇಡಮ್ ತಾಯಿ ಹಾಲ್ಗಿನ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ.
0: ಹೌದು,
1: ಈಗ ನಮ್ಮನೆ ಪಕ್ಕದಲ್ಲಿ ಒಬ್ಬ ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ, ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೋ ಹಾಲು ಹಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಮ ರಾಯಚೂರು ಕಡೆ ಸ್ವಲ್ಪ ಹಾಲಿಂದು ತುಂಬಾ ತೊಂದ್ರೆ, ಅವಾಗೇನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ. ಆತರ ಪ್ರೂವ್ ಆಗಿದೆ ನಮ್ ಕಣ್ಣಲ್ಲೇ ಕಂಡಿದ್ದು. ಆತರ ನಿಮ್ ಮಕ್ಳಿಗು ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳು.
0: ದೊಡ್ಡ ಮಕ್ಳಿಗೂ ಪಾನೀಯ ತರ ಕೊಡ್ಬೋದು,
1: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರ್ಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲಿ ಎಲ್ಲ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ, ಬೆಲ್ಲದಲ್ಲಿ ಇರ್ತಕ್ಕಂತ ಏನೇ ಕಸರ ಇದ್ರೆ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದ್ ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ, ಎಲ್ಲಾ ಹುರಿದ್ರದ್ರಿಂದ ಹಸಿ ವಾಸನೆ ಏನು ಇರಲ್ಲ. ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವ್ ಏನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
0: ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ,
1: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ,
0: ನಮ್ಮ ಆರೋಗ್ಯ ರಾಗಿ
1: ಕೈಯಲ್ಲಿ. ನಾವ್ ಅದನ್ನ ಎಷ್ಟು ಬಳಸ್ಕೋತೀವೋ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
0: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದ್ ತಿಳಿಸಿದ್ರಲ್ಲ, ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಈಗ ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
0: ಹೌದು,
1: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಬ್ರಾಹ್ಮಿನ್ಸ್. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆ ಪಂಗಡದಲ್ಲಿ ಆ ಕೈದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತೇಳಿ. ಆಮೇಲೆ ಉಪವಾಸ ಕೆಲವೊಬ್ರು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ ಉಪವಾಸ ಮಾಡಿದಾಗ ಯಾವುದೇ ಬೇಯಿಸಿದ ಆಹಾರ ತಿನ್ನಲ್ಲ, ಇಲ್ಲ ಹಣ್ಣು ತಿನ್ಬೇಕು, ಇಲ್ಲ ಎಳ್ನೀರು ಕುಡಿಬೇಕು,
0: ಉಪ್ಪು ಖಾರ ಏನು ತಿನ್ಬೇಕು,
1: ಯಾವುದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಕೋದು, ಒಣಕಂದ್ರೆ ಫುಲ್ ಒಣಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತು ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ. ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ ಮಣ್ಣಿನ ಪಾತ್ರನೇ ಸಿಗುತ್ತೆ, ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಅದ್ರ ಮೇಲೆ ಇಡಬೇಕು. ಅಂದ್ರೆ ನಾವು ರಾಗಿ ಮೇಲಿಟ್ರೆ ಅದು ಕೆಳಗಡೆ ಅರಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ ಪುರಿ ತರ ಅರಳುತ್ತೆ. ಅವಾಗ ನಿಧಾನಕ್ಕೆ ಅದನ್ನ ಎಲ್ಲಾ ಅರಳಿದ್ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲಾ ತರ ಆ ತರ ಹರಳು ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳು ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ ಕೊಡ್ತೀರ ಅದೇ ಬಿಟ್ಟಿದ್ದು ಪೌಡರ್ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ ನೀವು ರಾಗಿ ಹಿಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿ ಬಿಳಿಯಾಗ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್, ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ, ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಕದಕ್ಕೆ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲು ಆರೋಗ್ಯಕ್ಕೆ ಅದು ವಯಸ್ಸಾದವರಿಗಂತೂ
0: ತುಂಬಾ
1: ಒಳ್ಳೆ. ಬೆಲ್ಲದ ನೀರಲ್ಲೇ ಹಾಕಿ,
0: ಬೆಲ್ಲದ ನೀರಲ್ಲಿ
1: ಬೆಲ್ಲದ ಚೆನ್ನಾಗಿ ಕುದಿಸಿ ಅದನ್ನ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
0: ಗಂಜಿ ತರ ಮಾಡಿನೂ ಕುಡಿಬೋದಲ್ಲ ಮೇಡಮ್?
1: ಗಂಜಿನು ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ. ಈ ಉಂಡೆ ಮಾಡಿಟ್ರೆ ಒಂದೊಂದು ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು, ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ, ಬೆಲ್ಲ ಇರುತ್ತೆ, ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ಯಾವ್ದೇ ನಿಶಕ್ತಿ ಬರಲ್ಲ ವಯಸ್ಸಾದವ್ರಿಗೆ, ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡೋದಾಗಲ್ಲ, ಕುತ್ಕೊಳ್ಳೋಕೆ.
0: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ್ಲೂ ತುಂಬಾ ದಾಹ ಜಾಸ್ತಿ ಆಗ್ತಾ ಇದೆ ಮೇಡಮ್.
1: ಅದೇ ಪಾನೀಯ ಮಾಡ್ಕೋಬಹುದು,
0: ಅದೇ ಆ ತರ ಮಾಡ್ಕೊಂಡು.
1: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಪತ್ತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪು ಬರುತ್ತೆ.
0: ಹೌದು,
1: ಪುದೀನ ಸೊಪ್ಪನ ಸ್ವಲ್ಪ ತೊಳೆದು ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ, ಒಂದ್ ಎರಡ್ ನಿಮಿಷ ಬಿಡಿ, ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದು ಬರುತ್ತೆ, ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರು ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ, ಅದು ಒಂಥರ ಸ್ಮೆಲ್ ಇರುತ್ತೆ, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್. ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನು ಹಾಕೊಂಡ್ರೆ ತುಂಬಾ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
0: ತಗೊಳ್ಳಕ್ಕೂ ತುಂಬಾ
1: ಇಷ್ಟಪಡ್ತಾರೆ ತುಂಬಾ. ಅಲ್ಲ, ಅದೊಂಥರ ಸ್ಮೆಲ್ ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗಿ ಬರುತ್ತೆ, ಅದನ್ನು ಹಾಕೋಬಹುದು ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
0: ಪ್ರೀತಿಯ ಕೇಳುಗರೆ, ಇದುವರೆಗೆ ಕೇಳಿದರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದರ ಬಗ್ಗೆ, ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮೇಡಮ್, ನನ್ನನ್ನು ಇಲ್ಲಿ ಕರೆಸಿ ಈ ತರ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ನಿಮ್ಮ ರೇಡಿಯೋ ಸ್ಟೇಷನ್ಗೂ ತುಂಬಾ ಧನ್ಯವಾದ.
0: ತುಂಬಾ ಸಂತೋಷ ಮೇಡಮ್, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.

0: Berlin.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ನಮ್ಮ ಧ್ವನಿ. ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ, ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಇವರ ಸಹಭಾಗಿತ್ವದಲ್ಲಿ ವನ್ಯಜೀವಿಗಳಿಗೆ ಅರಣ್ಯದಲ್ಲಿ ನೀರಿನ ಪ್ರಾಮುಖ್ಯತೆ ಕುರಿತು ಸಲಹೆ ಮತ್ತು ಸೂಚನೆಗಳು ಎಂಬ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಯುತ ಶರತ್ ಕುಮಾರ್ ಸಿ, ಉಪವಲಯ ಅರಣ್ಯಾಧಿಕಾರಿ, ಕೋಟಗುಡ್ಡ ಶಾಖೆ, ಪಾವಗಡ ಪ್ರಾದೇಶಿಕ ಅರಣ್ಯ ವಲಯ, ಪಾವಗಡ, ತುಮಕೂರು ಜಿಲ್ಲೆ, ಇವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ ಹಾಜರಿದ್ದಾರೆ. ಸರ್, ಮೊದಲಿಗೆ ತಾವು ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ, ಬಹಳ ಸಂತೋಷ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ಎಲ್ಲಾ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
1: ಮೊದಲನೇದಾಗಿ ಈ ಒಂದು ರೇಡಿಯೋ ಕಾರ್ಯಕ್ರಮಕ್ಕೆ ನನ್ನನ್ನ ಸ್ವಾಗತ ಮಾಡಿದ್ದಕ್ಕೆ ತಮ್ಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಶರತ್ ಕುಮಾರ್ ಅಂತ, ಉಪವಲಯ ಅರಣ್ಯಾಧಿಕಾರಿ, ಪಾವಗಡ ಪ್ರಾದೇಶಿಕ ಅರಣ್ಯ ವಲಯ, ಕೋಟಗುಡ್ಡ ಶಾಖೆ, ಪಾವಗಡ, ತುಮಕೂರು ಜಿಲ್ಲೆ.
0: ಸರ್, ಮೊದಲ ಬಾರಿಗೆ ನಾವು ಕಾರ್ಯಕ್ರಮ ನೀಡ್ತಾ ಇದ್ದೀರಾ ನಮ್ಮ ಒಂದು ಸಮುದಾಯ ರೇಡಿಯೋ ಕೇಂದ್ರದಲ್ಲಿ, ಬಹಳ ಸಂತೋಷ, ಮತ್ತೊಮ್ಮೆ ಸ್ವಾಗತ. ಈ ಒಂದು ಸೇವೆಯಲ್ಲಿ ಸುಮಾರು ಎಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ?
1: ನಾನು 2017 ಜಾಯಿನ್ ಆಗಿತ್ತು ಅರಣ್ಯ ಇಲಾಖೆಗೆ. ಈಗ ನಾನು ಟ್ರೈನಿಂಗ್ ತರಬೇತಿಯನ್ನ ಮುಗಿಸಿ ಪಾವಗಡದಲ್ಲಿ 2 ವರ್ಷದಿಂದ ಉಪವಲಯ ಅರಣ್ಯಾಧಿಕಾರಿಯಾಗಿ ನಾನು ಸೇವೆಯನ್ನ ಮಾಡ್ತಾ ಇದ್ದೇನೆ.
0: ತಮ್ಮ ಅನುಭವ ಯಾವ ರೀತಿ ಇದೆ ಸರ್, ಅಂದ್ರೆ ಯಾವ ರೀತಿ ಇದೆ? ಯಾಕಂದ್ರೆ ಪ್ರತಿಯೊಂದು ಅವ್ರದೇ ಆದಂತ ಸೇವೆಯಲ್ಲಿ ವಿಶಿಷ್ಟವಾಗಿರುತ್ತೆ, ವೈಶಿಷ್ಟ್ಯತೆ ಇರುತ್ತೆ. ತಮ್ಗೆ ಯಾವ ರೀತಿ ಅನುಭವ ಇದೆ?
1: ಕರ್ನಾಟಕ ಸರ್ಕಾರದ ಯಾವುದೇ ಒಂದು ನೌಕರಿಯಲ್ಲಿ ನೋಡ್ತಾ ಹೋದ್ರೆ ನಮ್ದು ಯೂನಿಫಾರ್ಮ್ ಸೇವೆ ಅನ್ನೋದು ಏನಿದೆ, ನಮಗೆ ಸಮಯದ ಅಭಾವ, ಸಮಯದ ಒಂದು ಟೈಮ್ ಲಿಮಿಟ್ ಅನ್ನೋದಿಲ್ಲ. 24/7 ನಮ್ಗೆ ಡ್ಯೂಟಿ, ಯಾವುದೇ ಟೈಮ್ ಅಲ್ಲಾದ್ರೂ ಡ್ಯೂಟಿ ಬರ್ಬೋದು. ಖಾಕಿ ಹಾಕಿದೀವಿ ಅಂತ ತಕ್ಷಣ, ಖಾಕಿ ಅಂದ್ರೆ ಒಂದು ಅರ್ಥ ಸರ್ವಿಸ್.

0: ಎನ್ಕ್ರೋಚ್ಮೆಂಟ್, ಅರಣ್ಯ ಒತ್ತುವರಿ ಆಗ್ತಾ ಇರುತ್ತೆ, ಮಾನವ ವನ್ಯಜೀವಿ ಸಂಘರ್ಷಣೆ ಆಗ್ತಾ ಇರುತ್ತೆ, ಹಾಗೆ ಬೆಳೆ ನಾಶ ಆಗ್ತಾ ಇರುತ್ತೆ, ಹಾಗೆ ಕಳ್ಳಬೇಟೆ ಆಗ್ತಿರುವಂತದ್ದು, ಪ್ರಾಣಿ ಬೇಟೆ ಆಗೋದು, ಈ ರೀತಿ ಕೆಲವೊಂದು ಅರಣ್ಯ ಅಪರಾಧ ಚಟುವಟಿಕೆಗಳು ನಡೀತಾ ಇರುತ್ತೆ. ಇವುಗಳನ್ನ ಮೊದಲನೇದಾಗಿ ತಡೆಗಟ್ಟಬೇಕು ಅಂತ. ಇವೆಲ್ಲ ಪ್ರೊಟೆಕ್ಷನ್ ಡ್ಯೂಟಿ ಆಗಿ ಬರುತ್ತೆ. ಇದ್ರ ಜೊತೆ ಜೊತೆಗೆ ಡೆವಲಪ್ಮೆಂಟಲ್ ಡ್ಯೂಟೀಸ್, ಡೆವಲಪ್ಮೆಂಟಲ್ ಡ್ಯೂಟೀಸ್ ಅಂದ್ರೆ ನಾವು ಅಫಾರೆಸ್ಟೇಷನ್ ಹಾಗೆ ರಿಫಾರೆಸ್ಟೇಷನ್ ವರ್ಕ್ಸ್ ಮಾಡ್ತೇವೆ. ಕಾಡಲ್ಲಿ ಎಲ್ಲೆಲ್ಲಿ ಬ್ಯಾರನ್ ಲ್ಯಾಂಡ್ಸ್ ಇರುತ್ತೆ, ಗೋಮಾಳ ಪ್ರದೇಶ ಇರುತ್ತೆ, ಹಾಗೆ ಓಪನ್ ಫಾರೆಸ್ಟ್ ಅಂದ್ರೆ ಟ್ರೀ ಕವರ್ ಮತ್ತೆ ಡೆನ್ಸಿಟಿ ಕಡಿಮೆ ಇರುವಂತ ಜಾಗದಲ್ಲಿ ನಾವು ಪ್ಲಾಂಟೇಶನ್ ರಿಫಾರೆಸ್ಟ್ ಮಾಡ್ತೀವಿ, ಹೊಸದಾಗಿ ಪ್ಲಾಂಟೇಶನ್ ನ ಬೆಳೆಸ್ತೀವಿ. ಅದೇ ರೀತಿ ಜನಗಳಿಗೆ, ಜನಸಾಮಾನ್ಯರಿಗೆ ಅರಣ್ಯದ ಮೇಲೆ ಇರುವಂತ ಆದಷ್ಟು ಒತ್ತಡವನ್ನ ಕಡಿಮೆ ಮಾಡೋಕ್ಕೋಸ್ಕರ ಅವರಿಗೆ ಉಚಿತವಾಗಿ ನಂತರದಲ್ಲಿ ಕಡಿಮೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನ ವಿತರಿಸ್ತೇವೆ. ಹಾಗೆ ಉಚಿತವಾಗಿ ಅರಣ್ಯ ಇಲಾಖೆಯ ಕಡೆಯಿಂದ ಗ್ಯಾಸ್ ಸೌಲಭ್ಯವನ್ನು SCPTSP ಯೋಜನೆಯಲ್ಲಿ ಕೊಡ್ತಾ ಇದ್ದೇವೆ. ಹೀಗೆ ಅದರ ಜೊತೆಗೆ ಕಮಿಟಿಗಳನ್ನ ಮಾಡ್ಕೊಂಡಿರ್ತೀವಿ, ವಿಲೇಜ್ ಫಾರೆಸ್ಟ್ ಕಮಿಟಿ, ಗ್ರಾಮ ಅರಣ್ಯ ಸಮಿತಿ. ಈ ಒಂದು ಸಮಿತಿಗಳ ಮುಖಾಂತರ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಆದಷ್ಟು ಜನಗಳಿಗೂ ಸಹ ಇದು ನಮ್ಮ ಅರಣ್ಯ, ಇದನ್ನ ಅರಣ್ಯದಿಂದ ಏನೇನ್ ಪ್ರಾಮುಖ್ಯತೆ ಇದೆ, ಅರಣ್ಯ ಸಂರಕ್ಷಣೆಯಲ್ಲಿ ನಾವೇನೇನ್ ಕ್ರಮ ಕೈಗೊಳ್ಬೇಕು, ಇಲಾಖೆಯೊಂದಿಗೆ ನಮ್ಮ ಪಾತ್ರ ಏನು ಅನ್ನೋದನ್ನ ಅವರು ಮಂದಟ್ ಮಾಡ್ಕೋಬೇಕು. ಹಾಗೆ ಇಲಾಖೆಯ ಜೊತೆ ಕೈಗೊಡಿಸ್ಬಿಟ್ಟು ತಮ್ಮ ತಮ್ಮ ಅರಣ್ಯಗಳನ್ನ ಅಭಿವೃದ್ಧಿ ಪಡಿಸುವಲ್ಲಿ ಅವರು ಸಹ ಸಹಭಾಗಿತ್ವದೊಂದಿಗೆ ಬಾಳ್ಬೇಕು ಅನ್ನೋದ್ರಲ್ಲಿ ನಾವು ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಇದರ ಜೊತೆಗೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಕೂಡ ಬರ್ತಾ ಇರುತ್ತೆ.
1: ಬಹಳ ಸಂತೋಷ, ತಮ್ಮ ಒಂದು ಸೇವೆಯನ್ನು ಕಿರಿದಾದ ಮಾಹಿತಿ ಮುಖಾಂತರ ತಿಳಿಸಿಕೊಟ್ರಿ ಸರ್. ಹಾಗೆ ಒಂದು ಇವತ್ತಿನ ಒಂದು ವಿಷಯದ ಕುರಿತು ನಾವು ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿದರೆ, ಒಂದು ವನ್ಯಜೀವಿಗಳಿಗೆ ಅರಣ್ಯದಲ್ಲಿ ಒಂದು ನೀರಿನ ಪ್ರಾಮುಖ್ಯತೆ, ಸಾಮಾನ್ಯವಾಗಿ ಪ್ರತಿಯೊಂದು ಎಲ್ಲಾ ಜೀವರಾಶಿಗಳಿಗೂ ನೀರು ಅನ್ನೋದು ಅತ್ಯಮೂಲ್ಯವಾದದ್ದು. ತಾವು ತಮ್ಮ ಒಂದು ಸೇವೆಯಲ್ಲಿ ಆ ಒಂದು ವನ್ಯಜೀವಿಗಳಿಗೆ ತಾವು ಯಾವ ರೀತಿ ಅದನ್ನ ಇದು ಮಾಡ್ತೀರಾ, ಅಂದ್ರೆ ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡಿ.
0: ನೀರಿನ ಪ್ರಾಮುಖ್ಯತೆ ಅಲ್ವಾ?
1: ಹೌದು
0: ನೋಡಿ, ಒಂದು ಜನರಲ್ ಥಾಟ್, ಯಾವುದೇ ಒಂದು ಜೀವಿಗೂ ಗಾಳಿ ನೀರು ಆಹಾರ ಅನ್ನೋದು ಒಂದು ಬೇಸಿಕ್ ನೀಡು.
1: ಹೌದು,
0: ಬೇಕೇ ಬೇಕು. ಯಾವುದೇ ಒಂದು ಜೀವಿ ತಗೊಳ್ಳಿ, ಅಟ್ಲೀಸ್ಟ್ ಒಂದು 20-30 ದಿನ ಊಟ ಇಲ್ದೆ ಬದುಕತ್ತೆ, ಆಹಾರ ಇಲ್ದೆ ಬದುಕತ್ತೆ, ಅದ್ರ ಮೇಲೆ ಬದುಕೋ ಶಕ್ತಿ ಇರೋಲ್ಲ. ಅದೇ ರೀತಿ ಒಂದು ಜೀವಿ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ನೀರಿರ್ಲೇಬೇಕು. ಒಂದಿನ ನೀರಿಲ್ದೆ ಇರ್ಬೋದು, 2 ದಿನ ಇರ್ಬೋದು, 3ನೇ ದಿನಕ್ಕೆ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಆ ಜೀವಿ ಸಾಯತ್ತೆ. ಹಾಗಾಗಿ ನಾವು ಬದುಕ್ಬೇಕು ಅಂದ್ರೆ ಅತ್ಯಮೂಲ್ಯ ಅವಶ್ಯಕ ವಸ್ತುಗಳಲ್ಲಿ ಗಾಳಿ ನೀರು ಆಹಾರ ಪ್ರಮುಖವಾದ.
1: ಹೌದು,
0: ಅದ್ರಲ್ಲೂ ನಮ್ಗೆ ನೀರಿನ ಅವಶ್ಯಕತೆ ಇದೆ ಅಂತ ನೀವು ಪ್ರಶ್ನೆ ಕೇಳ್ತಿದ್ದೀರಾ. ನಮ್ಮ ಭಾರತ ಖಂಡ ಏನಿದೆ, ಪರ್ಯಾಯ ದ್ವೀಪ ನಮ್ಮ ಭಾರತ, 3 ಭಾಗಗಳಲ್ಲಿ ನೀರಿನಿಂದ ಕೂಡಿದ್ದು, 1 ಭಾಗ ಭೂ ಪ್ರದೇಶವನ್ನು ಹೊಂದಿದೆ. ಆದ್ರೂ ನಮ್ಗೆ ನೀರಿನ ಅವಶ್ಯಕತೆ ಇದೆ. ನಾವು ನೀರೊಳಗೆ ತುಂಬಿಲಿಗಿ, ಆದ್ರೂ ನೀರಿನ ಅವಶ್ಯಕತೆ ಇದೆ. ಒಂದು ನಾವು ತಿಳ್ಕೋಬೇಕು, ಇಷ್ಟು ನೀರಿದ್ರು ಕೇವಲ ಅವು ನಮ್ಮ ಬಳಕೆಗೆ ಸೀಮಿತವಾದವು ಮಾತ್ರ, ಕುಡಿಲಿಕ್ಕೆ ಯೋಗ್ಯವಾದ ನೀರಲ್ಲ.
1: ಹೌದು,
0: ಅದ್ರಲ್ಲಿ ನಮ್ಗೆ ಒಂದು ಜೀವಿ ಬದುಕ್ಬೇಕು, ಆ ಜೀವಿಯ ಏಳಿಗೆ ಆಗ್ಬೇಕು, ಅದು ಕುಡಿಯಲಿಕ್ಕೆ ಅವಕಾಶ ಬೇಕು ಅಂದ್ರೆ ಇರೋ ನೀರಲ್ಲಿ ಕೇವಲ 3% ನೀರು ಮಾತ್ರ ಫ್ರೆಶ್ ವಾಟರ್, ಯೋಗ್ಯವಾಗಿರುವಂತ ನೀರು
1: ಕುಡಿಯಲಿಕ್ಕೆ
0: ಬರೀ 3% ಮಾತ್ರ ಯೋಗ್ಯವಾದಂತ ನೀರು. ನಾವೊಂದು ಯೋಚನೆ ಮಾಡ್ಬೋದು, ಈಗ ಒಂದು 10-15 ವರ್ಷ ಹಿಂದಕ್ಕೆ ಹೋಗೋಣ. ಅವಾಗ ನಮ್ಮ ತಂದೆ ಅಥವಾ ನಮ್ಮ ತಾತ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ರು, ಮುಂದೆ ಒಂದು ಕಾಲದಲ್ಲಿ ನೀವೆಲ್ಲ ನೀರನ್ನ ಕೊಂಡ್ಕೊಂಡು ಕುಡಿಬೇಕು ಅಂತ.
1: ಹೌದು,
0: ಎಲ್ಲಾದ್ರೂ ನಮ್ಗೆ ನೀರ್ ಸಿಗ್ತಾ ಇತ್ತು, ಎಲ್ಲಾದ್ರೂ ತಗೊಂಡ್ ಕುಡಿತಾ ಇದ್ವಿ. ಈಗ ಆ ರೀತಿ ಆಗಲ್ಲ.
1: ಹೌದು,
0: ಈಗಾಗ್ಲೇ ನಾವು ಅದನ್ನ ಬಳಕೆಯಲ್ಲಿ ಮಾಡ್ತಾ ಇದೀವಿ, ವಾಟರ್ ಬಾಟಲ್ಸ್, ಫಿಲ್ಟರ್ ಬಾಟಲ್ಗಳು ನಾವು ತಗೊಂಡ್ ಕುಡಿತಾ ಇದೀವಿ, ಕೊಟ್ಕೊಂಡ್ ಕುಡಿತಾ ಇದ್ವಿ.
1: ಹೌದು, ಆಗಿನ ಕಾಲದಲ್ಲಿ ತಾವ್ ಹೇಳ್ದಾಗ್ಲೆ ಒಂದು ಕುಡಿಲಿಕ್ಕೆ ಒಂದು ಬಾವಿಯಲ್ಲಿ ಸೇದ್ಕೊಂಡ್ಬಿಟ್ಟು ಬರ್ತಾ ಇದ್ರು, ತುಂಬಾ ಫ್ರೆಶ್ ಆಗಿರ್ತಿತ್ತು, ತುಂಬಾ ಒಂದು ತಿಳಿಯಾದಂತ ನೀರು ಶುದ್ಧವಾಗಿರ್ತಾ ಇತ್ತು.
0: ಹೌದು, ಆದ್ರೆ ಈಗ ಫ್ರೆಶ್ ವಾಟರ್ ಅನ್ನೋದು ಸಿಗೋದೇ ಇಲ್ಲ, ಫ್ಲೋರೈಡ್ ನೀರ್ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿ ನೋಡಿದ್ರು ಫ್ಲೋರಿನ್ ತುಂಬಿರುವಂತ ಫ್ಲೋರೈಡ್ ನೀರೇ ನಮ್ಗೆ ಸಿಗ್ತಾ ಇರೋದು.
1: ಹೌದು,
0: ಹಾಗಾಗಿ ಮುಂದೆ ಇದು ಇದೇ ರೀತಿ ಮುಂದುವರಿತಾ ಹೋದ್ರೆ ನಾವು ಪೆಟ್ರೋಲ್ ಡೀಸೆಲ್ ಹೇಗೆ ಕೊಂಡ್ಕೋತಾ ಇದೀವಿ, ಅಷ್ಟು ರೇಟ್ಗೆ ನೀರನ್ನ ಸಹ ಕೊಂಡ್ಕೋಬೇಕಾಗುತ್ತೆ.
1: ಹೌದು, ಭವಿಷ್ಯ ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ಕಾಳಜಿ ವಹಿಸ್ತಾ ಹೋದ್ರೆ ವಹಿಸ್ಲೇಬೇಕಾಗುತ್ತೆ. ವಹಿಸಿಲ್ಲ ಅಂತಂದ್ರೆ ಮುಂದಿನ ದಿನ ನಮಗೂ ಅದೇ ರೀತಿಯಾದಂತ ಪರಿಸ್ಥಿತಿ ಎದುರಾಗ್ಬಹುದು.
0: ಹೌದು, ನಮ್ಮ ಈ ಜನರೇಷನ್ ಅಲ್ಲಿ ನಾವ್ ಏನ್ ಉಳಿಸ್ಕೊಟ್ಟಿದ್ವೋ ಪೀಳಿಗೆ ಇದೆಲ್ಲ ನಾವು ಉಪಯೋಗಿಸ್ತಾ ಇರೋದು ನಮ್ಮ ಪೂರ್ವಜರು ನಮ್ಗೆ ಉಳಿಸ್ಕೊಟ್ಟಿರೋದು.
1: ಹೌದು,
0: ಈಗ ನಾವೆಲ್ಲ ಹಾಳು ಮಾಡೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಯಾವ್ದು ಇರೋದಿಲ್ಲ, ಎಲ್ಲಾ ರೋಗ ರುಜಿನ ಬಂದ ಎಲ್ಲರೂ ಸಾಯ್ತಾರೆ ಹೊರತು ಉತ್ತಮವಾದ ಜೀವನ ಸಾಗುತ್ತೆ.
1: ಹೌದು,
0: ಹಾಗಾಗಿ ಇರುವಂತ ನೀರಿನ ಮೂಲಗಳು ನಾವು ಕಾಪಾಡ್ಕೋಬೇಕು. ಇದು ಅಳಿದು ಹೋಗುವಂತ ಸಂಪನ್ಮೂಲ ನೀರು ಸಹ. ಹಾಗಾಗಿ ಆದಷ್ಟು ಮಳೆಯಿಂದ ಬಂದಂತ ನೀರು ಹರಿಬೇಕು, ಹರಿಯೋ ನೀರು ನಿಲ್ಬೇಕು.
1: ಹೌದು,
0: ನಿಂತ ನೀರು ಹಿಂಗ್ಬೇಕು.
1: ನಿಜ, ಇದು ಈ ರೀತಿ ಮಾಡಿದಾಗ ನಾವು ಒಂದು ಮಳೆ ನೀರನ್ನು ಸಂರಕ್ಷಿಸಬಹುದು.
0: ಹೌದು ನೋಡಿ, ಮಳೆ ಹರಿಯೋ ನೀರು ನಿಲ್ಬೇಕು, ಇಂಥ ನೀರು ಹಿಂಗ್ಬೇಕು.

0: ಇಂಗಿದ ನೀರು ಭೂಮಿ ಸೇರಿ ಗ್ರೌಂಡ್ ವಾಟರ್ ಸ್ಟೋರೇಜ್ ಆಗ್ತದೆ. ಇದಕ್ಕೆಲ್ಲ ಮೂಲ ಕಾರಣ ನೋಡ್ತಾ ಹೋದಾಗ ಎಲ್ಲದಕ್ಕೂ ಕೂಡ ಅರಣ್ಯ ಪರಿಸರ.
1: ಹೌದು, ಇದು ಬಹಳ
0: ಚೈನ್ ರಿಯಾಕ್ಷನ್. ಹೌದು, ಈಗ ಕೊಡಗು ಹಾಗೆ ಮಲೆನಾಡು ಏರಿಯಾದಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು. ಯಾಕೆ? ಓಪನ್ ಫಾರೆಸ್ಟ್ ಆಯ್ತು. ಕ್ಲೋಸ್ ಫಾರೆಸ್ಟ್ ಇದ್ದಿದ್ದನ್ನ ಮರಗಳನ್ನ ಕಟಾವ್ ಮಾಡಿ ಓಪನ್ ಫಾರೆಸ್ಟ್ ಮಾಡಿದ್ರು, ಬೆಟ್ಟ ಗುಡ್ಡಗಳು
1: ಕುಸಿತ. ಹೌದು,
0: ನೀರು ಈ ಮರಗಿಡಗಳ ಬೇರುಗಳು ಮಣ್ಣನ್ನ ಹಿಡಿದುಕೊಳ್ತವೆ, ಮಳೆ ನೀರನ್ನ ಹರಿಯುವಂತ ನೀರನ್ನ ತಡೆದುಬಿಟ್ಟು ಮಣ್ಣಿನ ಸವಕಳಿ ಆಗದಂಗೆ ನೀರನ್ನ ಇಂಗುವಂತೆ ಮಾಡುತ್ತೆ. ಗ್ರೌಂಡ್ ಸ್ಟೋರೇಜ್ ಆಗುತ್ತೆ. ಆ ಗ್ರೌಂಡ್ ಸ್ಟೋರೇಜ್ ಆಗಿರೋದನ್ನ ಬೋರ್ವೆಲ್ ಮುಖಾಂತರ ನಾವು ಬಳಸ್ತಾ ಇದೀವಿ. ಸಪೋಸ್ ಅವೇನು ಆಗಿಲ್ಲ ಅಂದ್ರೆ ನೀರು ಹರಿದೋಗಿ ಸಮುದ್ರ ಸೇರುತ್ತೆ, ಫ್ರೆಶ್ ವಾಟರ್ ಕೂಡ ನಮ್ಗೆ ಯೂಸ್ ಬರ್ದಿರೋಂತ ನೀರಾಗ.
1: ಹೌದು,
0: ಹಾಗಾಗಿ ನಾವು ನೀರಿನ ಮೂಲಗಳನ್ನ ಕಾಪಾಡ್ಕೋಬೇಕಾಗಿರೋದು ಪ್ರಮುಖವಾದ ಕರ್ತವ್ಯ ನಮ್ಮೆಲ್ಲರದ್ದು ಆಗಿದೆ.
1: ಹೌದು, ಅಂದ್ರೆ ನಾವು ಈ ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ನಾವು ಪ್ರತಿಯೊಬ್ಬರು ಯೋಚನೆ ಮಾಡಲೇಬೇಕಾಗುತ್ತೆ. ತಾವ್ ಹೇಳಿದ ಒಂದು ಸಂಗತಿ ಬಗ್ಗೆ
0: ಒಬ್ಬ ಭಾರತದ ಪ್ರಜೆಯಾಗಿ ನಮ್ ಕರ್ತವ್ಯ ಏನು ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಪ್ರತಿಯೊಬ್ಬರು ಅದನ್ನ ಉಳಿಸ್ಕೊಳಕ್ ಯೋಚನೆ ಮಾಡ್ಬೇಕು. ಅದ್ ಬಿಟ್ಟು ಎಲ್ಲ ನನಗೆ ಬೇಕು, ಯಾರೇನಾರ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಬುದ್ಧಿಮಾಂದ್ಯ ಇರುವಂತವ್ರು ನಮ್ಮ ದೇಶದಲ್ಲಿ ಜಾಸ್ತಿ.
1: ಹೌದು,
0: ಅವ್ರಿಗೆಲ್ಲ ಅವೇರ್ನೆಸ್ ಬರಲೇಬೇಕು ಅನ್ನೋದು ನಾನು ನಿಮ್ಮ ಈ ವಿಚಾರದಲ್ಲಿ ಹೇಳಕ್ಕೆ ಇಷ್ಟ.
1: ಹೌದು ಸರ್. ಸರ್, ಅದೇ ರೀತಿ ಇವಾಗ ನಾವು ಒಂದು ವನ್ಯಜೀವಿಗಳಿಗೆ ಬೇಕಾಗಿರುವ ನೀರಿನ ಮೂಲಗಳು ತಾವು ಯಾವ ರೀತಿ ಅಲ್ಲಿ ಸಂರಕ್ಷಣೆ ಅಂದ್ರೆ ಯಾವ ರೀತಿ ತಾವು ಅದಕ್ಕೆ ನೀರನ್ನ ವ್ಯವಸ್ಥೆ ಮಾಡಿರ್ತೀರ ಅಲ್ಲಿ?
0: ಅಂದ್ರೆ ಅರಣ್ಯ ಇಲಾಖೆ,
1: ಅರಣ್ಯ ಇಲಾಖೆಯಿಂದಾಗಿ ತಮ್ಮ ಭಾಗದಲ್ಲಿ ಇವಾಗ ತಮ್ಗೆ ಒಂದಿಷ್ಟು ಏರಿಯಾದಲ್ಲಿ ತಮ್ಮ ಒಂದು ಏನೊಂದು ಫಾರೆಸ್ಟ್ ಏರಿಯಾ ಇರುತ್ತೋ ಆ ಅಂತ ಸಂದರ್ಭದಲ್ಲಿ ಕೆಲವೊಂದು ಪ್ರಾಣಿಗಳು ಇರ್ತವೆ, ಒಂದೇ ಜೀವಿಗಳು ಇರ್ತವೆ, ಅವಕ್ಕೂ ನೀರಿನ ವ್ಯವಸ್ಥೆ ಬೇಕಾಗುತ್ತೆ ಕುಡಿಯೋದಕ್ಕೆ.
0: ನೀವು ಈ ಸಂದರ್ಭದಲ್ಲಿ ನ್ಯೂಸ್ ಅಲ್ಲಿ ಕೇಳ್ತಾ ಇರ್ತೀರಿ, ಅಲ್ಲಿ ಆನೆಗಳು ಬಂದು ಬೆಳೆ ಎಲ್ಲ ನಾಶ ಮಾಡ್ತು, ಚಿರತೆಗಳು ಬಂದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದು, ಕರಡಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತು, ಇವೆಲ್ಲ ಏನು ಆಗ್ತಾ ಇದೆ? ನಮ್ಗೇನೋ ಮನುಷ್ಯರು, ನಮಗೆ ಬಾಯಿ ಇದೆ, ಯಾರ ಹತ್ರ ಈ ಕೆಲಸ ತಗೊಂಡು ನಮ್ಮ ಹೊಟ್ಟೆ ನಾವು ನೋಡ್ಕೋತೀವಿ. ದುಡ್ಡು ಪ್ರಾಣಿ ಪಕ್ಷಿಗಳಿಗೆ ಆ ರೀತಿ ಮಾತಾಡಕ್ಕೂ ಬರೋದಿಲ್ಲ, ಯಾರ ಹತ್ರ ಕೆಲಸ ಕೇಳಕ್ಕೂ ಬರೋದಿಲ್ಲ. ದೇವರ ಸೃಷ್ಟಿಗಳಲ್ಲಿ ಪ್ರತಿಯೊಂದು ಜೀವಿಯು ದೇವರ ಸೃಷ್ಟಿ.
1: ಹೌದು,
0: ಹಾಗೆ ಅವಕ್ಕೆ ಬೇಕಾದಂತ ಪರಿಸರ ಮಾಡೋದು, ಪರಿಸರ ರೆಡಿ ಮಾಡೋದು ಕೂಡ ದೇವರೇ ಅಲ್ವಾ?
1: ಹೌದು.
0: ಹಾಗಾಗಿ ಈ ಪ್ರಾಣಿ ಪಕ್ಷಿಗಳು ನಾರ್ಮಲ್ ಆಗಿ ಆಹಾರ ನೀರು ಕಾಡಲ್ಲೇ ಇದ್ರೆ ನಾಡಿಗೆ ಬರೋದಿಲ್ಲ. ಯಾವಾಗ ನೀರಿನಂಶ ಆಹಾರಾಂಶ ಕಾಡಲ್ಲಿ ಇರೋದಿಲ್ವೋ ಪಾಪ ಏನ್ ಮಾಡ್ತಾವೆ, ನಾಡಿಗೆ ಬರ್ತವೆ. ಎಲ್ಲಿ ಬೇಕೋ ಅಲ್ಲಿ ರೈತರ ಜಮೀನಲ್ಲಿ ಇರುವಂತ ಅವಕ್ ಬೇಕಾದಂತ ಆಹಾರ ತಿನ್ನುತ್ತೆ ಹೋಗುತ್ತೆ.
1: ಹೌದು,
0: ಅದು ಬೇಸಿಗೆಯ ಸಮಯದಲ್ಲಿ ಹೆಚ್ಚಾಗಿ ಕಾಡಲ್ಲೆಲ್ಲೂ ನೀರು ಮತ್ತೆ ಹಣ್ಣು ಬಿಡುವ ಸಸ್ಯಗಳು ಈ ಸಂದರ್ಭದಲ್ಲದ್ದು ಇಲ್ವೇ ಇಲ್ಲ ಕಾಡು. ಹಾಗಾಗಿ ನಾರ್ಮಲ್ ಆಗಿ ಲ್ಯಾಂಡ್ ಇರುವಂತದ್ದು ರೈತರ ಪ್ರದೇಶಕ್ಕೆ ಕಾಡು ಪ್ರಾಣಿಗಳು ಲಗ್ಗೆ ಹಾಕಿ ದಾಳಿ ಮಾಡಿ ನಾಶಪಡಿಸಿರೋದು ಸಾಧ್ಯವಾದಂತ ಮಾತು ಈಗ ಸಾಧ್ಯ ಆಗ್ತಿರೋದು. ಸೊ ಇದರಿಂದ ತಪ್ಪಿಸ್ಕೊಳಕ್ ಏನ್ ಮಾಡ್ಬೇಕು? ಕೇವಲ ಅರಣ್ಯ ಇಲಾಖೆ ಅಂದ್ರೆ ನಾವು ಅರಣ್ಯ ಇಲಾಖೆಯವರು ಏನು ನಾವು ದೊಡ್ಡ ಸೂಪರ್ ಮ್ಯಾನ್ ಗಳಂತ ಅಲ್ಲ, ನಾವು ಕೂಡ ಸಾಮಾನ್ಯ ಮನುಷ್ಯರೇ.
1: ತಮ್ಮ ಒಂದು ಸೇವೆ ಜೊತೆ ಸಾರ್ವಜನಿಕರ ಪಾತ್ರ ಸಹ ಬಹಳ ಮುಖ್ಯ ಆಗುತ್ತೆ.
0: ಹೌದು, ಬಹಳ ಮುಖ್ಯ ಆಗುತ್ತೆ. ಅವರು ಸಹ ನಮ್ಮ ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನೀರಿನ ಮೂಲಗಳು ಅಂತ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳೋದಾದ್ರೆ, ಈ ನಮ್ಮ ಕುರುಚಲು ಕಾಡುಗಳಲ್ಲಿ ಅಲ್ಲಲ್ಲೇ ಅಲ್ಲಲ್ಲಿ ಇಂಗು ಗುಂಡಿಗಳು, ಕೆರೆಗಳು, ತೊರೆಗಳು, ಈ ರೀತಿ ನೀರಿನ ಸೌಲಭ್ಯ ಇರುವಂತ ಪ್ರದೇಶಗಳಿರುತ್ತೆ. ಅವು ಬೇಸಿಗೆಯಲ್ಲಿ ಅವುಗಳಲ್ಲಿ ನೀರಿರಲ್ಲ, ಹಾಗಾಗಿ ಜಮೀನುಗಳಿಗೆ ಅಥವಾ ರೈತರ ಜಮೀನುಗಳಿಗೆ ಕಾಡು ಪ್ರಾಣಿಗಳು ಬರಬಹುದು.
1: ಹೌದು,
0: ಇದನ್ನ ತಪ್ಪಿಸೋಕೆ ನಾವು ಅರಣ್ಯ ಇಲಾಖೆಯ ಕಡೆಯಿಂದ ನ್ಯಾಚುರಲ್ ಆಗಿ ಎಲ್ಲೆಲ್ಲಿ ಮಳೆ ನೀರು ಹರಿದು ಬರುತ್ತೋ ಅಂತ ಜಾಗದಲ್ಲಿ ಚೆಕ್ ಡ್ಯಾಮ್ಗಳು ಮತ್ತೆ ಕೆರೆಗಳಿಗೆ ಕೆರೆಕಟ್ಟೆಗಳು, ನಾಲಾ ಬದುಗಳು, ಇಂಗು ಗುಂಡಿಗಳು, ಈ ರೀತಿ ವಾಟರ್ ಸ್ಟೋರೇಜ್ ಮಾಡುವಂತ ಕೆಲವೊಂದು ಇಲಾಖೆಯ ಕಾಮಗಾರಿಗಳನ್ನ ನಾವು ಮಾಡ್ತಾ ಇದ್ವಿ.
1: ಅಂದ್ರೆ ತಾವು ಅದನ್ನ ಒಂದು ಬೇಸಿಗೆ ಕಾಲದಲ್ಲಿ ಶುರು ಮಾಡ್ಕೊಂಡು ಮಳೆಗಾಲದಷ್ಟಕ್ಕೆ ಅದು ರೆಡಿ ಮಾಡಿರ್ತೀರಿ,
0: ಅಲ್ಲಿ ವಾಟರ್ ಸ್ಟೋರೇಜ್ ಇರೋದ್ರಿಂದ ನೆಕ್ಸ್ಟ್ ಇಯರ್ ಬೇಸಿಗೆಗೆ ಅಲ್ಲಿ ನಿಂತಿರೋ ನೀರು ಕಾಡು ಪ್ರಾಣಿಗಳಿಗೆ ಉಪಯೋಗವಾದ.
1: ಅಂದ್ರೆ ಈ ರೀತಿ ಆ ಒಂದು ಕೆಲವೊಮ್ಮೆ ಏನ್ ಮಾಡ್ತಾರೆ, ತಾವೇನ್ ಮಾಡಿರ್ತಾರೆ ಈ ತರ ಸ್ಟ್ರಕ್ಚರ್ ಗಳನ್ನ ಅದೇ ರೀತಿ ಕಾಪಾಡ್, ಕೆಲವೊಮ್ಮೆ ಇವಾಗ ಯಾರಾದ್ರೂ ಕಾಡಿಗೆ ಹೋದಾಗ ಅದನ್ನ ಸಹ ಜನಗಳು ಅದೇ ರೀತಿ ಕಾಪಾಡ್ಕೋಬೇಕಾಗುತ್ತೆ. ಅಲ್ಲಿ
0: ಕಾಪಾಡ್ಕೋಬೇಕು, ಅದನ್ನ ಡಿಸ್ಟರ್ಬ್ ಮಾಡ್ತಾರೆ, ಹೊಡೆದಾಕ್ತಾರೆ. ಜನಗಳು ಅಷ್ಟು ಸಾಮಾನ್ಯ ಜ್ಞಾನ ಕೂಡ ಜನತೆಗೆ.
1: ಹೌದು, ಕೆಲವೊಮ್ಮೆ ಈ ರೀತಿ ಕೃತ್ಯಗಳು ಕೆಲವೊಂದು ಕಡೆ ನಡೆದಿರುತ್ತೆ, ಈ ರೀತಿ ಆಗದೆ ಅಂತ ನೋಡ್ಕೋಬೇಕಾಗುತ್ತೆ ಪ್ರತಿಯೊಬ್ರು. ಹಾಗೆ ಸರ್, ಒಂದು ಅರಣ್ಯ ಇಲಾಖೆಯಿಂದ ಒಂದು ತಾವೇನೊಂದು ವನ್ಯಜೀವಿಗಳಿಗೆ ಸಂರಕ್ಷಣೆ ಮಾಡಲು ಒಂದು ಯಾವೆಲ್ಲ ಕಾರ್ಯಕ್ರಮಗಳನ್ನ ತಾವು ಕೈಗೊಳ್ತೀರಾ
0: ವನ್ಯಜೀವಿ ಸಂರಕ್ಷಣೆಗೆ ಅಂತ ಹೇಳೋದಾದ್ರೆ, ಆದಷ್ಟು ಬೇಸಿಗೆಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಅನ್ನೋದು ಹೆಚ್ಚಾಗಿ ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ನಾನು ಈಗಾಗಲೇ ಹೇಳ್ದಂಗೆ, ಆದಷ್ಟು ಕಾಡು ಪ್ರಾಣಿಗಳು ಮನುಷ್ಯರ ರೈತರ ಜಮೀನಿಗೆ ಬರ್ತಾ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಸಾಯಂಕಾಲ ಟೈಮಲ್ಲಿ ಅವ್ರು ನೋಡ್ಕೊಂಡು ವ್ಯವಹರಿಸಬೇಕಾಗುತ್ತೆ. ಕೆಲವರು ಸುಮ್ನೆ ಏಕಾಏಕಿ ಹೋಗ್ತಾ ಇರ್ತಾರೆ, ನೋಡೋದಿಲ್ಲ. ಈ ಕಾಡು ಪ್ರಾಣಿಗಳು ನಮ್ಗೆಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಅವು ಗಾಬರಿಗೊಂಡು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಹೊರತು ಅವು ಇಂಟೆನ್ಷನಲ್ಲಿ ಅಟ್ಯಾಕ್ ಮಾಡೋದಿಲ್ಲ.
1: ಕೇಳಿರ್ತೀವಿ ಕೆಲವು ಕಡೆ ತಾವ್ ಹೇಳ್ದಾಗ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಕೆಲವು ಆನೆ ತುಳಿತದಿಂದ ರೈತ ಸಾವನ್ನಪ್ಪಿದ ಅಂತ ಈ ರೀತಿ ನಾವೊಂದು ನ್ಯೂಸ್ ಪೇಪರ್ ಅಲ್ಲಾಗಿರ್ಬೋದು ವಾರ್ತೆಗಳಲ್ಲಾಗ್ಲಿ ಕೇಳ್ತಾ ಇರ್ತೀವಿ ಅವಾಗ ಅವಾಗ.
0: ಆನೆಗಳು ಭಯ ಪಟ್ಟು ನಮ್ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಅನ್ನೋ ಆ ಒಂದು ಗಾಬರಿಯಲ್ಲಿ ಅವು ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋಸ್ಕರ ಆ ಒಂದು ಟೈಮಲ್ಲಿ ಅವು ಅಟ್ಯಾಕ್ ಮಾಡ್ತಾರೆ.
1: ಒಂದು ಆ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯಿಸಬೇಕಾಗುತ್ತೆ ಇವಾಗ?
0: ಸಾರ್ವಜನಿಕರು ಆದಷ್ಟು ಅರಣ್ಯ ಇಲಾಖೆಗೆ ಮೊದಲೇ ಮಾಹಿತಿ ರವಾನಿಸಬೇಕು. ಇಂತ ಒಂದು ಜಾಗದಲ್ಲಿ ಆನೆಗಳ ಗುಂಪಿದೆ ಅಂದ್ರೆ ಆದಷ್ಟು ಹತ್ರಕ್ಕೆ ಹೋಗ್ಬಾರ್ದು, ಯಾವುದೇ ಶಬ್ದ ಮಾಡಬಾರ್ದು, ಅವಕ್ಕೆ ಗಾಬರಿ ಮಾಡಬಾರ್ದು ಮೊದಲನೇದಾಗಿ. ಅವುಗಳ ಪಾಡಿಗೆ ಅವನ್ ಬಿಟ್ಟರೆ ಅರಣ್ಯ ಇಲಾಖೆಯವರು ಶೀಘ್ರವಾಗಿ ಬರ್ತಾರೆ, ಆನೆಗಳ ಗುಂಪನ್ನ ಕಾಡಿಗೆ ಕಳಿಸುವಂತ ಜವಾಬ್ದಾರಿಯನ್ನು ಅವ್ರು ತಗೊಂಡು ಹಾಗೆ ಕಳಿಸ್ತಾರೆ ಕೂಡ. ಜೊತೆಗೆ ರೈತರು ಯಾವುದೇ ನಮ್ ಬೆಳೆ ನಾಶ ಆಯ್ತು ಅಥವಾ ತೊಂದ್ರೆ ಆಯ್ತು ಅಂತ ಅವರು ತಮ್ಮ ಅಳಲನ್ನ ಹಾಗೆ ಇಟ್ಕೊಳ್ಳೋದು ಬೇಡ. ಅರಣ್ಯ ಇಲಾಖೆಯಿಂದ ಈ ಪರಿಹಾರ ಅಂತ ಹೇಳಿ ಒಂದು ತಂತ್ರಾಂಶವನ್ನ ಸಿದ್ಧ ಮಾಡಿದ್ದಾರೆ. ಆ ರೈತನ ಜಮೀನಿಗೆ ಸಂಬಂಧಪಟ್ಟ ಪಾಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಹಾಗೆ ಎರಡು ಫೋಟೋ, ಮತ್ತೆ ಅವನು ಆ ಜಮೀನಲ್ಲಿ ಬೆಳೆದಿರೋದಕ್ಕೆ ಬೆಳೆ ದೃಢೀಕರಣ ಪತ್ರ, ಇಷ್ಟು ದಾಖಲೆಗಳನ್ನ ಕೊಟ್ರೆ 10-15 ದಿನಗಳೊಳಗೆ ಅವ್ರಿಗೆ ಎಷ್ಟು ಬೆಳೆ ನಷ್ಟ ಆಗಿರುತ್ತೋ ಅಷ್ಟನ್ನ ಅವ್ರ ಖಾತೆಗೆ ಅಮೌಂಟ್ ನಾವು ಜಮಾ ಮಾಡುತ್ತೇವೆ ಬೆಳೆ ನಾಶ ಆಗಿದೆ ಅಂತ ಹೇಳಿ. ಇದೊಂದೇ ಅಲ್ಲ, ಕೇವಲ ಆನೆದೊಂದೇ ಅಲ್ಲ, ಕರಡಿಗಳಾಗಿರ್ಬೋದು, ಕಾಡು ಹಂದಿಗಳಾಗಿರ್ಬೋದು, ಹೀಗಿರ ಈ ಮಳೆಗಾಲದಲ್ಲಿ ಅಥವಾ ನೀರಾವರಿ ಇರುವಂತವ್ರು ಶೇಂಗಾ ಈ ತರ ಬೆಳೆಗಳು ಬೆಳೆದಿರ್ತಾರೆ, ಕಾಡು ಹಂದಿಗಳು ಕರಡಿಗಳು ಕಿತ್ತಾಕಿರುತ್ತೆ, ಅಂತವ್ರಿಗೂ ಸಹ ನಾವು ಅರಣ್ಯ ಇಲಾಖೆ ವತಿಯಿಂದ ಬೆಳೆ ಪರಿಹಾರವನ್ನು ಒದಗಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅವ್ರ ಎಲ್ಲದಕ್ಕೂ ನಮಗೆ ಮುಖ್ಯವಾಗಿರೋದು ನಮ್ಮ ಜೀವ, ರೈತರ ಜೀವ. ಕಾಡು ಪ್ರಾಣಿಗಳು ಬಂದು ತಿಂತಿದೆ ಅಂತೇಳಿ ಅಟ್ಯಾಕ್ ಮಾಡಕ್ ಹೋದ್ರೆ ಅವರೇ ಸಿಗಾಕೊಂಡು ಅವ್ರು ಸಾಯ್ಬೇಕಾಗುತ್ತೆ. ಅದ್ರ ಬದಲು ಹಿಂಗಾಗಿದೆ ಅಂದ ತಕ್ಷಣವೇ ನಿಮ್ಮ ಹತ್ತಿರದಲ್ಲಿರೋ ಅರಣ್ಯ ಇಲಾಖೆಗೆ ಅವರು ದೂರನ್ನ ದಾಖಲಿಸಬೇಕು, ಅವರಿಗೆ ಮಾಹಿತಿಯನ್ನ ಕೊಡ್ಬೇಕು. ನಂತರದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದು ನಿಮ್ಮ ಬೆಳೆ ಎಷ್ಟು ನಷ್ಟವಾಗಿದೆಯೋ ಅಷ್ಟಕ್ಕೆ ಪರಿಹಾರ ಧನವನ್ನು ಒದಗಿಸಿಕೊಡುವಂತ ಕೆಲಸ ಮಾಡ್ತಾರೆ.
1: ಹೌದು ಸರ್. ಹಾಗೆ ಇನ್ನೊಂದು, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೇಟೆ ಆಡೋದಕ್ಕೆ ಹೋಗ್ತಾರೆ ಅಂತ ಕಾಡಿಗೆ, ಅಂತವ್ರ ವಿರುದ್ಧ ತಾವ್ ಯಾವ ರೀತಿ ಕ್ರಮ ಕೈಗೊಳ್ತೀರಾ?
0: ಈ ರೀತಿ ತಪ್ಪು ನಡೆಯುತ್ತೆ ಅಂತ ಹೇಳಿ ನಮ್ಮಲ್ಲಿ ಕೆಲವೊಂದು ಕಾಯ್ದೆ ಕಟ್ಟಡಗಳಿವೆ, ಅವು ಹೇಳ್ತೀವಿ ನೋಡಿ. ಕರ್ನಾಟಕ ಫಾರೆಸ್ಟ್ ಆಕ್ಟ್, ಕರ್ನಾಟಕ ಅರಣ್ಯ ಕಾಯ್ದೆ ಹಾಗೂ ನಿಯಮಗಳು 1963-1969, ಇದರಲ್ಲಿ ಸೆಕ್ಷನ್ 24 ಹೇಳುತ್ತೆ, ಯಾರೇ ಆಗ್ಲಿ ಇಲ್ಲಿಗಲ್ ಆಗಿ ಫಾರೆಸ್ಟ್ ಗೆ ಎಂಟ್ರಿ ಆದ್ರೆ ಅಥವಾ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತೆ, ಅರಣ್ಯದಲ್ಲಿ ಬೆಳೆದಂತ ಮರಗಳನ್ನ ಮರಮುಟ್ಟುಗಳನ್ನ ಕಡಿದ್ರೆ ಅಥವಾ ಕಾಡಿಗೆ ಬೆಂಕಿ ಇಟ್ರೆ, ಕಾಡಲ್ಲಿ ಏನಾದ್ರು ಸುಡ್ತಾ ಇದ್ರೆ ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಸೆಕ್ಷನ್ 24 ಅಡಿಯಲ್ಲಿದೆ. ಹಾಗೆ ಅವರಿಗೆ ಅದು ತುಂಬಾ ತೀಕ್ಷ್ಣವಾದ ಅಪರಾಧವಾಗಿದ್ದು ಸಾಕ್ಷ್ಯಾಧಾರಗಳು ಹೆಚ್ಚಿನದಾಗಿ ಪೂರ್ವಕವಾಗಿದ್ರೆ ಅವ್ರಿಗೆ ನಾನ್ ಬೇಲೆಬಲ್ ಅಫೆನ್ಸ್ ಆಗಿ ಅದ್ ಪರಿಣಾಮ ಆಗುತ್ತೆ, ಅವ್ರಿಗೆ ಬೇಲ್ ಕೂಡ ಸಿಗೋದಿಲ್ಲ. ತೀರಾ ಕಠಿಣವಾದ ಕಾನೂನುಗಳಿದೆ. ಅದೇ ರೀತಿ ವೈಲ್ಡ್ ಲೈಫ್ ಅಲ್ಲಿ ನೀವು ಹೇಳಿದ್ರೆ ಬೇಟೆ ಆಡೋದು ಅದಕ್ಕೆ ಬರ್ತಾರೆ ಅಂದಾಗ ಅದಕ್ಕೆ ವನ್ಯ ಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ 1972, ಅದ್ರ ಪ್ರಕಾರ ಸೆಕ್ಷನ್ 9-39 ಮತ್ತೆ ಅದಕ್ಕೆ ಜುಲ್ಮಾನೆ 51 ಅಲ್ಲಿ ಕೋಚಿಂಗ್ ಬೇಟೆ ಆಡೋದಕ್ಕೆ ಬಂದಿರೋರಿಗೆ FIR ಆಯ್ತು ಅಂದ್ರೆ ಅದು ಸಹ ತೀಕ್ಷ್ಣವಾದ ರೂಪದಲ್ಲಿ ನಾನ್ ಬೇಲೆಬಲ್ ಕೇಸ್ ಆಗುತ್ತೆ, ಆರೋಪಿಗಳಿಗೆ ಜೈಲ್ ಶಿಕ್ಷೆ
1: ಅಂದ್ರೆ ರೀತಿ ಪ್ರಕರಣಗಳಲ್ಲಿ ಯಾರಾದ್ರೂ ಇದಾದ್ರೆ ಈ ರೀತಿಯಾದಂತ ಒಂದು
0: ಕಾನೂನು ಕ್ರಮ
1: ಕೈಗೊಳ್ತೀರಾ?
0: ಹೌದು.
1: ಆದಷ್ಟು ಸಾರ್ವಜನಿಕರು ಈ ರೀತಿಯಾದಂತ ಕೃತ್ಯಗಳನ್ನು ಕಮ್ಮಿ ಮಾಡ್ಬೇಕಾಗುತ್ತೆ. ಹೌದು, ಯಾಕಂದ್ರೆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ಬೇಕು, ಅದು ನಮ್ಮ ಒಂದು ದೇಶದ ಆಸ್ತಿ ಇದ್ದಂಗೆ. ಹೌದು, ಪ್ರತಿಯೊಂದು ವನ್ಯಜೀವಿಗಳನ್ನು ಸಹ
0: ಆದಷ್ಟು ಜನರಲ್ಲಿ ನಾವು ಅವೇರ್ನೆಸ್ ಕ್ರಿಯೇಷನ್ ಮಾಡ್ತಾ ಇದ್ದೇವೆ. ಆದ್ರೂ ತಿಳ್ಕೊಬೇಕಾಗಿದೆ, ಈಗ ಎಜುಕೇಟೆಡ್ ಯೂತ್ ನಮ್ಮಲ್ಲಿರೋದು ಮೊದ್ಲಿದ್ದ ಪರಿಸ್ಥಿತಿ ಈಗಿಲ್ಲ, ಆದಷ್ಟು ಕಡಿಮೆ ಆಗಿದೆ. ಇಲ್ಲಿಗಲ್ ಕಟಿಂಗ್ ಮೊದ್ಲೆಲ್ಲ ಮಾಡ್ತಾ ಇದ್ರು, ಈಗ ಇಲ್ಲಿಗಲ್ ಕಟಿಂಗ್ ಇಲ್ಲ. ಅರಣ್ಯ ಇಲಾಖೆಯಿಂದ ಗ್ಯಾಸ್ ಸೌಲಭ್ಯವನ್ನ SCPTSP ಯೋಜನೆಯಲ್ಲಿ SCST ಅವ್ರಿಗೆ ಗ್ಯಾಸ್ ಸೌಲಭ್ಯವನ್ನು ಒದಗಿಸಿದ್ದೇವೆ, ಸೋಲಾರ್ ಲೈಟ್ ಅನ್ನ ಒದಗಿಸಿದ್ದೇವೆ. ಗ್ರಾಮ ಅರಣ್ಯ ಸಮಿತಿಗಳನ್ನ ಮಾಡಿಕೊಂಡು ಸಮಿತಿಯಲ್ಲಿ ರೂಪುಗೊಂಡಂತ ಯಾವುದೇ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು SHGಗಳು ರೂಪುಗೊಂಡಂತೆ ಅವುಗಳಿಗೆ ಕೃಷಿ ಉತ್ಪನ್ನ ಚಟುವಟಿಕೆಗಳು, ಆದಾಯ ಉತ್ಪನ್ನ ಚಟುವಟಿಕೆಗಳು ಮಾಡ್ಕೊಳ್ಳಿಕ್ಕೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಕೇವಲ 1%, ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸ್ಕೊಡ್ತಾ ಇದ್ದೇವೆ. ಜೊತೆಗೆ ಆ ಊರಿನ ಸ್ಕಿಲ್ ಟ್ರೈನಿಂಗ್ ಅಂತ ಮಾಡ್ತೇವೆ ಯೋಜನೆಯಲ್ಲಿ, ಗ್ರಾಮಾರಣ್ಯ ಸಮಿತಿ ಅದರ ಯೋಜನೆಯಲ್ಲಿ ಟೈಲರಿಂಗ್ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಇರ್ಬೋದು, ಈ ರೀತಿ ಅಲ್ಲಿನ ಯುವಕರಿಗೆ ಯುವತಿಯರಿಗೆ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಆದಷ್ಟು ಅವರ ಜೀವನಾಧಾರವಾಗಿ ಏನಾದ್ರೂ ಒಂದು ಉದ್ಯೋಗವನ್ನ ಅವರು ರಚನೆ ಮಾಡ್ಕೊಂಡು ತಮ್ಮ ಆದಾಯ ಉತ್ಪನ್ನವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ಆದಷ್ಟು ಟ್ರೈನಿಂಗ್ ಕೊಡ್ತಾ ಇದೀವಿ ಅರಣ್ಯ ಇಲಾಖೆಯಿಂದ. ಇದೆಲ್ಲ ಇದು ಏನಕ್ಕೆ ಮಾಡ್ತಾ ಇದೀವಿ, ಆದಷ್ಟು ಜನರಿಗೆ ಅರಣ್ಯದ ಮೇಲೆ ಇರುವಂತ ಒತ್ತಡವನ್ನ ಕಡಿಮೆ ಮಾಡೋದು.
1: ಹೌದು, ಅಂದ್ರೆ ಕೆಲವರು ಈ ರೀತಿ ಕಳ್ತನದಿಂದ ಒಂದು ಕಟ್ಟಿಗೆಗಳನ್ನ ತಗೊಂಡು ಹೋಗುದು ತೆರೆದು ಬಿಟ್ಟು ಒಂದು ಅರಣ್ಯವನ್ನು ಸಂರಕ್ಷಣೆ ಮಾಡಿದಾಗುತ್ತೆ, ಅವರ ಒಂದು ಜೀವನಕ್ಕೆ ತಮ್ಮ ಕಡೆಯಿಂದ ಬರುವಂತ ಯೋಜನೆಗಳು ಅವರಿಗೆ ಮುಟ್ಟಿದಲ್ಲಿ ಒಂದು ಅವರೊಂದು ಜೀವನ ಸುಸ್ಥಿರತೆ ಒಂದು ಆರಾಮಾಗಿ, ಯಾಕಂದ್ರೆ ಒಂದು ಸಸ್ಟೈನಬಿಲಿಟಿ ಅವರಲ್ಲಿ ಆಗುತ್ತೆ ಅವರು ಒಂದು ಕುಟುಂಬಕ್ಕೆ.
0: ಹೌದು, ಆದಷ್ಟು ಅವೇರ್ನೆಸ್ ಜನರೇಷನ್ ಆಗುತ್ತೆ. ನಾವು ಒಬ್ರು ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಕಾರ್ಯರೂಪಕವಾಗಿ ಹೋದಂತ ಅವರು ಸಹ ಅರಣ್ಯ ಇಲಾಖೆಯೊಂದಿಗೆ ಕೆಲಸ ಮಾಡಬೇಕಾಗುತ್ತೆ. ಅವರು ಸಹ ಇನ್ನೊಬ್ಬ ತಪ್ಪಿತಸ್ಥರನ್ನ ಹಿಡಿದು ದಂಡ ಹಾಕಿಸ್ಬಿಟ್ಟು ಅಥವಾ ಅವ್ರಿಗೆ ಏನಾದ್ರು ಒಂದು ಶಿಕ್ಷೆ ಕೊಟ್ಟು ಅರಣ್ಯನ ಮೇಲಿರುವಂತ ಒತ್ತಡವನ್ನು ಕಡಿಮೆ ಮಾಡಿದಂಗೆ ಆಗುತ್ತೆ.
1: ಹಾಗೆ ಸರ್, ಇವಾಗ ತಮ್ಮ ಒಂದು ಯೋಜನೆಗಳು ಯಾರು ಸಾರ್ವಜನಿಕರು ಪಡ್ಕೋಬೇಕಂದ್ರೆ ಖುದ್ದಾಗಿ ತಮ್ಮ ಒಂದು ಇಲಾಖೆಗೆ, ತಮ್ಮ ಒಂದು ಆಫೀಸ್ ಬಂದ್ಬಿಟ್ಟು ಸಂಪರ್ಕ ಮಾಡಬಹುದಾಗುತ್ತೆ.
0: ಸಣ್ಣದಿರ್ಲಿ ದೊಡ್ಡ ವಿಚಾರ ಇರ್ಲಿ ಚಿಕ್ಕ ಪುಟ್ಟ ವಿಚಾರ ಇರ್ಲಿ ಏನು ಅಭ್ಯಂತರ ಇಲ್ದಂಗೆ ಹತ್ತಿರದ ಅರಣ್ಯ ಇಲಾಖೆಗೆ ಸಂಪರ್ಕಿಸಿ ಸಂಪರ್ಕ ಮಾಡಿ ತಮಗೆ ಏನೇನ್ ಸೌಲಭ್ಯ ಇದೆ ಅದನ್ನ ಕೇಳಿ ತಿಳ್ಕೊಬೇಕು. ಯಾರೇ ಆಗ್ಲಿ ಬಂದು ಹೇಳೋದಿಲ್ಲ, ಕೇಳಿ ಕೇಳಿ ಅವ್ರು ತಿಳ್ಕೊಂಡು ಅದ್ರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ. ಇದ್ರ ಜೊತೆಗೆ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಇದೊಂದಲ್ದೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಕೆಲವೊಂದು ಪ್ರಾಜೆಕ್ಟ್ ಗಳನ್ನ ತಂದಿದೆ. ಪ್ರಾಜೆಕ್ಟ್ ಟೈಗರ್ ಅಂತ 1972 ಅಲ್ಲಿ ಇನಿಷಿಯೇಟ್ ಆಯ್ತು. ಟೈಗರ್ ಗಳ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಏನೇನು ಉಪಲಬ್ಧಗಳನ್ನ ನಾವು ಹಾಕೋಬೇಕು ಅವನ್ನೆಲ್ಲವನ್ನು ಮೀರಿ ವನ್ಯಜೀವಿ ಅಭಯಾರಣ್ಯಗಳನ್ನ ಸೃಷ್ಟಿ ಮಾಡಿ ಅವುಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನ ನಮ್ಮ ಇಂಡಿಯನ್ ಗವರ್ಮೆಂಟ್ ವಹಿಸ್ತಾ ಇದೆ. ಪ್ರಾಜೆಕ್ಟ್ ಟೈಗರ್ ಆಗಿರ್ಬೋದು, ಪ್ರಾಜೆಕ್ಟ್ ಎಲಿಫೆಂಟ್ ಆಗಿರ್ಬೋದು, ಪ್ರಾಜೆಕ್ಟ್ ಕ್ರೊಕೊಡೈಲ್ ಆಗಿರ್ಬೋದು, ಇವೆಲ್ಲದರ ಜೊತೆಗೆ ನಮ್ಮ ಬಯೋಡೈವರ್ಸಿಟಿ ಅಂಡ್ ಫಾರೆಸ್ಟ್ ಕನ್ಸರ್ವೇಷನ್ ಕುರಿತು ಕೆಲವು ಕಾನೂನುಗಳನ್ನ ನಮ್ಮ ಇಂಡಿಯನ್ ಗವರ್ಮೆಂಟ್ ಪುಟ್ ಫೋರ್ತ್ ಮಾಡಿದೆ ನೋಡಿ. ಅದು ಯಾವ್ದಿರ್ಬೋದು ಅಂದ್ರೆ ಫಿಷರೀಸ್ ಆಕ್ಟ್ ಇರ್ಬೋದು, ಇಂಡಿಯನ್ ಫಾರೆಸ್ಟ್ ಆಕ್ಟ್ ಇರ್ಬೋದು, ಮೈನ್ಸ್ ಅಂಡ್ ಮಿನರಾಲಜಿ ಆಕ್ಟ್ ಇರ್ಬೋದು, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂಡ್ ಏರ್ ಆಕ್ಟ್ ಇರ್ಬೋದು, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಇರ್ಬೋದು, ಬಯೋಡೈವರ್ಸಿಟಿ ಆಕ್ಟ್ ಇರ್ಬೋದು, ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ಫಾರೆಸ್ಟ್ ರಿಸರ್ವ್ಸ್ ಆಕ್ಟ್ ಇರ್ಬೋದು. ಈ ಎಲ್ಲಾ ಕಾಯ್ದೆಗಳು ಅರಣ್ಯ ಸಂರಕ್ಷಣೆಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತವೆ. ಅರಣ್ಯ ಅಪರಾಧ ಚಟುವಟಿಕೆಗಳಲ್ಲಿ ಈ ಕಾಯ್ದೆಗಳನ್ನು ಉಪಯೋಗಿಸಿ ಕಠಿಣವಾದ ಶಿಕ್ಷೆಯನ್ನು ಈ ಕಾನೂನುಗಳು ಹೆಚ್ಚಿನ ರೀತಿಯಲ್ಲಿ ಕೆಲಸ.
1: ಒಟ್ಟಾರೆಯಾಗಿ ಒಂದು ಎಲ್ಲಾ ಒಂದು ಯೋಜನೆಗಳು ಏನೋ ಒಂದು ಅರಣ್ಯ ಸಂರಕ್ಷಣೆಗೆ ಮಾಡ್ತಾ ಇದ್ದಾಗ ಸುತ್ತಮುತ್ತ ಇರುವಂತ ಒಂದು ಹಳ್ಳಿಯಲ್ಲಿರುವಂತ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ ಪ್ರತಿಯೊಂದು ಕಾರ್ಯರೂಪದಲ್ಲಿ ಅದನ್ನ ಯಶಸ್ವಿ ಮಾಡಬೇಕಾದಾಗ.
0: ನಿಜ.
1: ಕೊನೆಯದಾಗಿ ಒಂದು ಅರಣ್ಯದಲ್ಲಿ ಇವಾಗ ಕೆಲವೊಮ್ಮೆ ಕೆರೆ ಕುಂಟೆಗಳು ಒಂದು ಚೆಕ್ ಡ್ಯಾಮ್ ಅಲ್ಲಿ ನೀರಿಲ್ಲ ಅಂತಂದ್ರೆ ಪರ್ಯಾಯ ವ್ಯವಸ್ಥೆ ವನ್ಯಜೀವಿಗಳು ತಾವು ಯಾವ ರೀತಿ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಅಲ್ಲಿ ನೀರಿನ ಅಭಾವ ಕಂಡು ಬರುತ್ತೆ ಅಂತ ಸಂದರ್ಭದಲ್ಲಿ ಯಾವ ರೀತಿ ತಾವು ಅದನ್ನ ನಿಭಾಯಿಸ್ತಾರೆ?
0: ಪರ್ಯಾಯ ವ್ಯವಸ್ಥೆ ಅಂತ ಅಂದಾಗ ಆದಷ್ಟು ನೀರಿನ ಮೂಲಗಳು ಎಲ್ಲಿ ಹರಿಯುತ್ತೆ ಆ ಕಡೆ ನಾವು ಚೆಕ್ ಡ್ಯಾಮ್ ನಾಲಗುಗಳನ್ನು ಮಾಡಿರ್ತೀವಿ. ಒಂದು ವೇಳೆ ನೀರಿಲ್ಲ ಅಂದಾಗ ನಮ್ಮ ಇಲಾಖೆಯ ವತಿಯಿಂದ ಟ್ಯಾಂಕರ್ ಗಳ ಮೂಲಕ ನೀರು ಬಿಡುವ ಕೆಲಸವನ್ನು ನಾವು ಮಾಡಿದ್ದೇವೆ. ರಸ್ತೆ ಬದಿ ನೆಡೆತೋಪುಗಳನ್ನು ಮಾಡಿದ್ದೇವೆ. ಅದೇ ರೀತಿ ಕಾಡಲ್ಲಿ ಕೂಡ ಸಿಮೆಂಟ್ ತೊಟ್ಟಿಗಳನ್ನು ಕಟ್ಟಿಸಿದ್ದೇವೆ ಅರಣ್ಯ ಇಲಾಖೆ ವತಿಯಿಂದ. ಈ ಪಕ್ಷಿಗಳಿಗೋಸ್ಕರ ಆಗಿರ್ಬೋದು, ಕಾಡು ಪ್ರಾಣಿಗಳಿಗೋಸ್ಕರ ಆಗಿರ್ಬೋದು, ಈ ನಾಲಬದು ಟೆಕ್ ಡ್ಯಾಮ್ ಇಂಗು ಗುಂಡಿಗಳನ್ನು ಬಿಟ್ಟು ಅದ್ರ ಜೊತೆಯಲ್ಲಿ ಸಿಮೆಂಟ್ ತೊಟ್ಟಿಗಳನ್ನು ಕಟ್ಟಿಸುವಂತ ಒಂದು ಕಾರ್ಯವನ್ನು ಕೂಡ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಮಾಡಿದೆ. ಇದರ ಜೊತೆಗೆ ಜನರು ಸಹ ಆದಷ್ಟು ತಮ್ಮ ಹೊಲ ಗದ್ದೆಗಳಲ್ಲಿ ನೀರಿಟ್ಟಿರಬೇಕು. ಈಗಿನ ಒಂದು ಬೇಸಿಗೆ ಸಂದರ್ಭದಲ್ಲಿ ಪ್ರಾಣಿಗಳು ಹೇಗಾದ್ರೂ ನೀರು ತಗೊಳುತ್ತೆ, ಪಕ್ಷಿಗಳಿಗೆ ತುಂಬಾ
1: ತೊಂದರೆ ಆಗುತ್ತೆ. ಹೌದು,
0: ಹಾಗಾಗಿ ಯಾರೇ ಆದ್ರೂ ಮನೆಯಲ್ಲಿ ಒಂದು ಅಟ್ಲೀಸ್ಟ್ ಒಂದು ಪ್ಲೇಟ್ ಅಲ್ಲಿ ನೀರು ತಮ್ಮ ಮಾಳಿಗೆ ಮೇಲೆ ಇಡುವಂತ ಕೆಲಸ ಮಾಡಬೇಕು.
1: ಕಾಳುಗಳು ಒಂದಿಷ್ಟು ನೀರನ್ನು ಒಂದು ಬೌಲಲ್ಲಿ ಇಟ್ಟಾಗ ಒಂದು ಚಿಕ್ಕದಾದಂತ ಸೇವೆ ಆಗುತ್ತೆ ನಮ್ಮ ಮಾನವ ಜೀವಿ ಕಡೆಯಿಂದ. ಹೌದು
0: ಹೌದು, ಒಂದು ಅಳಿಲ್ ಸೇವೆ ಸರ್.
1: ಹೌದು, ನಮ್ಮ ಒಂದು ಅಳಿಲ್
0: ಸಾವಿರ ಪಕ್ಷಿಗಳಲ್ಲಿ ಎರಡು ಪಕ್ಷಿ ಬಿಟ್ಟಿರೋ ನೀರನ್ನು ಕೊಡಿದ್ರೆ ನಾವು
1: ಮಾಡಿದ್ದಾಗುತ್ತೆ. ಹೌದು,
0: ಹಾಗಾಗಿ ಆದಷ್ಟು ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಷನ್ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಾನು ಒಂದು ಯೋಜನೆ ಹೇಳಕ್ ಇಷ್ಟಪಡ್ತೀನಿ. ಕೇವಲ ರೈತರು ಕೃಷಿ ಕೃಷಿ ಕೃಷಿ ಕೃಷಿಯಲ್ಲೇ ಹೆಚ್ಚಿನ ಆದಾಯ ಪಡೆಯೋಕೆ ಆಗೋದಿಲ್ಲ. ಇದ್ರ ಜೊತೆಗೆ ಕೃಷಿ ಅರಣ್ಯ ಆಗ್ರೋ ಫಾರೆಸ್ಟ್ರಿ ಅಂತ ಹೇಳ್ತೀವಿ. ನಮ್ಮಲ್ಲಿ ಬೆಲೆ ಬಾಳುವಂತ ಸಸ್ಯಗಳಂದ್ರೆ ಮಹಾಗನಿ ಆಗಿರ್ಬೋದು, ಶ್ರೀಗಂಧ ಆಗಿರ್ಬೋದು, ರಕ್ತ ಚಂದನ ಆಗಿರ್ಬೋದು, ಹಾಗೆ ಬೇಗ ನಮ್ಗೆ ಈಲ್ಡ್ ಬರುವಂತದ್ದು ಹೆಬ್ಬೇವು, ಇವೆಲ್ಲ ಬೆಳೆಸ್ಬೇಕು. ಯಾಕಂದ್ರೆ ಮೊದ್ಲು ನಮ್ಮ ಗವರ್ನ್ಮೆಂಟ್ ಇಂದ ಶ್ರೀಗಂಧ ಬೆಳೆಸೋದಕ್ಕೆ ಯಾವುದೇ ಪರ್ಮಿಷನ್ ಇರಲಿಲ್ಲ.
1: ಹೌದು,
0: ಇಂಡಿಯಾ ನಾವ್ ಏನ್ ಮಾಡ್ತಾ ಇದ್ವಿ, ಅದರ್ ಕಂಟ್ರೀಸ್ ಇಂದ ಸ್ಟ್ಯಾಂಡ್ ಅಲ್ಲಿ ನಾವು ಆಮದು ಮಾಡ್ಕೊತಾ ಇದ್ವಿ. ಅದಕ್ಕೆ ಹೈಯೆಸ್ಟ್ ಪ್ರೈಸ್ ನಾವು ಇನ್ವೆಸ್ಟ್ ಮಾಡ್ತಾ ಇದ್ವಿ ಇಂಡಿಯಾ.
1: ಹೌದು,
0: ಈ ಸರ್ಕಾರ ಏನ್ ಮಾಡಿದೆ, ರೈತರಿಗೇನೆ ಶ್ರೀಗಂಧ ಬೆಳೆಸ್ಬೇಕು, ರೈತರಿಂದನೇ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕು. ಅವಾಗ ರೈತರನ್ನು ನಾವು ಎನ್ಕರೇಜ್ ಮಾಡ್ದಂಗಾಗುತ್ತೆ ಫಾರೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ, ಮತ್ತೆ ಅವ್ರಿಗೂ ನಾವು ಕೆಲಸ ಕೊಟ್ಟಂಗಾಗುತ್ತೆ.
1: ಹೌದು,
0: ಜೊತೆಗೆ ಅವ್ರಿಗೂ ಮರಗಳನ್ನ ಬೆಳೆಸ್ಬೇಕು ಅನ್ನೋದು ಐಡಿಯಾ ಬರುತ್ತೆ. ಹಾಗಾಗಿ ಈಗ ಶ್ರೀಗಂಧ ಬೆಳೆಸೋದಕ್ಕೆ ಯಾವುದೇ ಅನುಮತಿ ಬೇಕಾಗಿಲ್ಲ. ಯಾರಾದ್ರೂ ತಮ್ಮ ಜಮೀನಲ್ಲಿ ಒಟ್ಟು ಒಬ್ಬ ರೈತನಿಗೆ 2.5 ಎಕರ್ ಅಥವಾ 1 ಹೆಕ್ಟೇರ್ಗೆ 400 ಸಸಿಗಳನ್ನ ಕರ್ನಾಟಕ ಅರಣ್ಯ ಇಲಾಖೆ ರಿಯಾಯಿತಿ ದರದಲ್ಲಿ ಕೊಡ್ತದೆ.
1: ಪ್ರತಿಯೊಂದು ಸಸಿ ಒಂದು ಈ ರೀತಿ ತಾವು ಬೆಳೀತಾ ಇದಾರೆ ಅಂತಂದ್ರೆ ರಿಯಾಯಿತಿ ದರದಲ್ಲೂ ಸಸಿಗಳು ಪಡ್ಕೋಬಹುದಾಗುತ್ತೆ ತಮ್ಮ ಇಲಾಖೆಯಿಂದ.
0: ಪ್ರತಿಯೊಬ್ಬ ರೈತನಿಗೆ 1 ಹೆಕ್ಟೇರ್ಗೆ 400 ಸಸಿಗಳನ್ನ 1 ರೂಪಾಯಿ 3 ರೂಪಾಯಿ ಈ ಒಂದು ದರದಲ್ಲಿ ರೈತರಿಗೆ ಕೊಡ್ತೇವೆ. ಇದ್ರ ಜೊತೆಗೆ 3 ವರ್ಷಗಳಲ್ಲಿ ಆ ಸಸ್ಯಗಳಿಗೆ ನಾವು ಅನುದಾನವನ್ನು ಕೊಡ್ತೇವೆ.

0: ಸಸಿಗಳನ್ನ ಬೆಳೆಸೋದಕ್ಕೆ ಪ್ರೋತ್ಸಾಹವನ್ನ ಕೊಡ್ತದೆ. ಯಾವ ರೀತಿ ಅಂದ್ರೆ, ಈಗ ಒಂದು ಸಸಿಗೆ ನೋಡಿ ಒಂದು 3 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ, ತಗೊಂಡಿರೋದಕ್ಕೆ. ಮೊದಲನೇ ವರ್ಷ ಆದ್ಮೇಲೆ ನಮ್ ಇಲಾಖೆಯವರು ಇನ್ಸ್ಪೆಕ್ಷನ್ ಮಾಡಿ ಆ ಸಸಿಗೆ 35 ರೂಪಾಯಿ ಹಾಕ್ತೀವಿ
1: ಅಕೌಂಟ್,
0: ಆ ರೈತನ
1: ಒಂದು ಸಸಿಗೆ
0: 35. ಎರಡನೇ ವರ್ಷ ಅದೇ ಸಸಿಗೆ 40, ಮೂರನೇ ವರ್ಷ ಅದೇ ಸಸಿಗೆ 50. ಹಾಗೆ ಪ್ರತಿ ಸಸ್ಯಗಳಿಗೆ, ಬದುಕುಳಿದ ಸಸ್ಯಗಳಿಗೆ 125 ರೂಪಾಯಿ ಒಂದು ಸಸಿಗೆ ಅರಣ್ಯ ಇಲಾಖೆ ಕೊಡುತ್ತೆ. ಅಂದ್ರೆ ಅವರು ಹಾಕಿದ ಗಿಡ ತಗೊಂಡೋಗಿ ಗಿಡ ನೆಟ್ಟಿದ್ದು ಅವ್ಕ ನೀರ್ ಬಿಟ್ಟಿದ್ದು ಎಲ್ಲ ಅರಣ್ಯ ಇಲಾಖೆನೆ ಕೊಡುತ್ತೆ ಅವ್ರಿಗೆ. ಅವ್ರದ್ದು 0% ಖರ್ಚು,
1: ಒಂದು ಪಾಲನೆ ಮಾಡ್ಬೇಕಷ್ಟೇ. ಅದನ್ನು
0: ರೈತರುಗಳು ಅದನ್ನ ಉಪಯೋಗಿಸ್ಕೊಂಡು, ಈಗ ನಮ್ ನೆಟ್ ರಿಟರ್ನ್ ಇರುತ್ತೆ, ಗ್ರಾಸ್ ರಿಟರ್ನ್ ಇರುತ್ತೆ, ಮಂತ್ಲಿ ರಿಟರ್ನ್ ಇರುತ್ತೆ. ಇವ್ರದ್ದು ಬೆಳೆ, ಕೃಷಿ ಬೆಳೆ ಎಲ್ಲ ಮಂತ್ಲಿ ರಿಟರ್ನ್ ಅಥವಾ ದ್ವೈವಾರ್ಷಿಕ, ವಾರ್ಷಿಕ 2 ಸರಿ ಬರುವಂತದ್ದು. ಇದ್ರ ಜೊತೆಗೆ ಬದುಗಳಲ್ಲಿ ಶ್ರೀಗಂಧ, ರಕ್ತ ಚಟ್ನೆ, ಈ ರೀತಿ ಸಸ್ಯಗಳು ಬೆಳೆಸಿದ್ರೆ ಅದೇನಿಲ್ಲ ಅಂದ್ರೆ 20 ವರ್ಷಕ್ಕೆ 25 ವರ್ಷಕ್ಕೆ ಕಟಾವು. ಅದರಲ್ಲಿರುವ ಸ್ಯಾಂಟಲಿನ್ ಕಂಟೆಂಟ್ ಆಧಾರದ ಮೇಲೆ 1 ಮರ 100,000 ರಿಂದ 10 ಲಕ್ಷದವರೆಗೂ ಹೋಗುವಂತ ಕೆಪಾಸಿಟಿ ಇದೆ. ಇದು ರೈತರಿಗೆ ಗ್ರಾಸ್ ಇನ್ಕಮ್ ಆಗಿ ಪರಿವರ್ತನೆ. ಜೊತೆಗೆ ಆ ಮಣ್ಣಿನ ಸವಕಳಿನ ತಡೆಯುತ್ತೆ, ಮಳೆ ಮೋಡಗಳನ್ನ ಆಕರ್ಷಿಸುತ್ತೆ, ಪ್ರಕೃತಿ ಸಮತೋಲನವನ್ನ ಕಾಪಾಡ್ಕೊಳ್ಳುತ್ತೆ. ಒಟ್ಟಾರೆ ಓಪನ್ ಫಾರೆಸ್ಟ್ ಇರೋದು ಥಿಕ್ ಫಾರೆಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನ್ಯಾಚುರಲ್ ಫಾರೆಸ್ಟ್ ಡೆವಲಪ್ಮೆಂಟ್ ಆಗಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಬಂದಾಗ ಮೈಕ್ರೋ ಕ್ಲೈಮೇಟ್ ಜಾಸ್ತಿ ಆಗುತ್ತೆ.
1: ಹೌದು, ಈ ರೀತಿಯಾದಂತ ಒಂದು ಕಾಡು ಹೆಚ್ಚಾದಾಗ ಮಳೆನೂ ಸಹ ಹೆಚ್ಚಾಗುತ್ತೆ. ಒಂದು ಭಾಗದಲ್ಲಿ
0: ಮಳೆ ಮೋಡಗಳನ್ನು ಆಕರ್ಷಿಸುವಂತ ಕೆಲಸ ಈ ಕಾಡುಗಳು ಮಾಡೋದು.
1: ಹೌದು, ಆ ಒಂದು ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ನೀರಿನ ಅಭಾವ ಅಲ್ಲಿ ಕಾಣಿಸೋದಿಲ್ಲ ಆ ಒಂದು ಭಾಗದಲ್ಲಿ. ಹೌದು,
0: ನೀವು ಉದಾಹರಣೆ ತಗೊಳ್ಳಿ, ಈಗ ಪ್ರತಿಯೊಂದು ಜೀವಿಗೂ ಮೂಲ ಕಾಡೆ.
1: ಹೌದು,
0: ಅದೇ ರೀತಿ ವನ್ಯಜೀವಿ ಅಂತ ಬಂದಾಗ ಈ ಟೈಗರ್ ಇರ್ಬೋದು, ಎಲಿಫೆಂಟ್ ಇರ್ಬೋದು, ಇವೆಲ್ಲ ಒಂದ್ ರೀತಿ ಫ್ಲಾಗ್ ಶಿಪ್ ಅಂತೀವಿ, ಕೀ ಸ್ಟೋನ್ ಅಂತೀವಿ. ಆ ಒಂದು ಜೀವಿ ಇದ್ರೆ ಎಲ್ಲಾ ಜೀವಿಗಳು ನ್ಯಾಚುರಲ್ ಆಗಿ ಲೈಫ್ ಲೀಡ್ ಆಗ್ತಾ ಇರುತ್ತೆ.
1: ಹೌದು,
0: ಅದೊಂದು ಜೀವಿ ಇಲ್ಲ ಅಂದ್ರೆ ಎಲ್ಲದಕ್ಕೂ ಒಂದ್ ರೀತಿ ಅಡ್ಡ ಪರಿಣಾಮ. ಈಗ ಲೆಪರ್ಡ್, ಚಿರತೆ ಅಂತೀವಿ ಲೆಪರ್ಡ್, ಲೆಪರ್ಡ್ ಆದಷ್ಟು ನಮ್ಮ ಏರಿಯಾದಲ್ಲಿ ಈ ಪಾವಗಡ ತುಮಕೂರು ಈ ಕಡೆ ಲೆಪರ್ಡ್ ಹೆಚ್ಚಾಗಿದೆ. ಲೆಪರ್ಡ್, ಕರಡಿಗಳು, ಕಾಡು ಹಂದಿಗಳು. ಲೆಪರ್ಡ್ ಇರೋ ಜಾಗದಲ್ಲಿ ಹಂದಿಗಳಿರೋದು, ಯಾಕಂದ್ರೆ ಬೇಟೆ ಆಡ್ತಿನ್ನತ್ತೆ.
1: ಹೌದು
0: ಅಲ್ವಾ?
1: ಹೌದು,
0: ಸಪೋಸ್ ಲೆಪರ್ಡ್ ಕಡಿಮೆ ಆಯ್ತು ಅಂದ್ರೆ ಹಂದಿಗಳು ಜಾಸ್ತಿ ಆಗುತ್ತೆ. ಕಾಡಿನ ಸುತ್ತಮುತ್ತ ಇರುವಂತ ರೈತರ ಜಮೀನಿಗೆ ಹಂದಿಗಳು ದಾಳಿ ಮಾಡುತ್ತೆ, ಅವ್ರು ಬೆಳೆದಿರುವಂತ ಬೆಳೆಗಳನ್ನೆಲ್ಲ ನಾಶ
1: ಪಡಿಸುತ್ತೆ.
0: ಸಪೋಸ್ ಇದೇ ಚಿರತೆ ಕರಡಿಗಳು ಹೆಚ್ಚಾಗಿದ್ರೆ ಯಾವ ಹಂದಿಗಳು ಇರೋದಿಲ್ಲ, ಅವ್ರ ಬೆಳೆಗೇನು ತೊಂದರೆ ಆಗೋದಿಲ್ಲ, ಇದನ್ನ ರೈತರುಗಳು ತಿಳ್ಕೊಳಲ್ಲ.
1: ಹೌದು, ಅಂದ್ರೆ ಒಂದಕ್ಕೊಂದು ಅವಲಂಬಿತವಾದಾಗ ಒಂದು ಪ್ರಕೃತಿ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ, ತನ್ನ
0: ಟೆಕ್ನಾಲಜಿಕಲ್ ಬ್ಯಾಲೆನ್ಸ್ ಅನ್ನೋದು ಅಲ್ಲೇ ಸಿಗ್ತಾವೆ.
1: ಹೌದು,
0: ನೀವು ಬಯೋಮ್ಗಳಂತ ಓದಿರ್ತೀರ ಕಾಲೇಜ್ಗಳಲ್ಲಿ, ಗ್ರೌಂಡ್ ಲೆವೆಲ್ ಇಂದ ಪ್ರಿಡೇಟರ್ಸ್ ಇದೇನು ಬರ್ತದೆ ನೋಡಿ, ಹರ್ಬಿವರ್ಸ್, ಕಾರ್ನಿವರ್ಸ್ ಆದ್ಮೇಲೆ.
1: ಹೌದು,
0: ಎಲ್ಲವೂ ಅವುಗಳ ಮಾಧ್ಯಮದಲ್ಲಿ ಕರೆಕ್ಟ್ ಆಗಿದ್ರೆ ಎಕೋಲಾಜಿಕಲ್ ಬ್ಯಾಲೆನ್ಸ್
1: ಸರಿಯಾಗಿತ್ತು. ಅವಾಗ ಒಂದು ಪ್ರಕೃತಿ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಯಾವುದೇ ಯಾವ್ದು ಚಟುವಟಿಕೆ ಒಂದು ಬ್ಯಾಲೆನ್ಸ್ಡ್ ಆಗಿ ಅದು
0: ತನ್ನನ್ನು
1: ಲೈಟ್. ಹೌದು, ಒಂದು ಎಲ್ಲಾ ಒಂದು ಜೀವರಾಶಿಗಳ ಜೀವನ ಸುಗಮವಾಗಿ ಸಾಗ್ತಾ ಇರುತ್ತೆ. ಹೌದು,
0: ಯಾವುದೇ ಒಂದು ಜೀವಿ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಕನಿಷ್ಠ 22% ಅಷ್ಟು ಫಾರೆಸ್ಟ್ ಇರ್ಬೇಕು. ಈಗ ನಮ್ಮ ತುಮಕೂರು ಇತ್ತಗೊಳ್ಳಿ, ಇಲ್ಲಿರೋದು 10-12% ಇರ್ಬೋದು ಅಷ್ಟೆ, ಬೆಂಗಳೂರು ಕಡೆಯಲ್ಲೂ ಅಷ್ಟೇ. ಅದಕ್ಕೋಸ್ಕರನೇ ಈ ರೀತಿ ವೈಪರೀತ್ಯ, ಹವಾಮಾನ ವೈಪರೀತ್ಯಗಳು ಸಂಭವಿಸ್ತಾ ಇರೋದು.
1: ಅಂದ್ರೆ ಪ್ರತಿಯೊಬ್ಬ ಸಾರ್ವಜನಿಕರು ಯೋಚನೆ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ವಿಷಯದಲ್ಲಿ. ಅವ್ರದೇ ಆದಂತ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ ಆಗಿ ಇಲ್ಲ ಅಂದ್ರೆ ಇಂಡೈರೆಕ್ಟ್ಲಿ ಅವ್ರ ಪಾತ್ರ ಇದ್ದೇ ಇರುತ್ತೆ ಯಾವ್ದೇ ಒಂದು ವಿಷಯದಲ್ಲಾದ್ರೂ.
0: ಈಗ ನಮ್ಗೆ ಗೊತ್ತಿಲ್ಲ, ಹೊರಗಡೆ ಇದೀವಿ, ನಿಮಿಷಕ್ಕೆ ಎಷ್ಟು ಆಕ್ಸಿಜನ್ ತಗೋತೀವಿ ನಮ್ಗೆ ಐಡಿಯಾ ಇಲ್ಲ.
1: ಹೌದು,
0: ಅದೇ ಒಬ್ಬರು ಹೋಗಿ ವೆಂಟಿಲೇಟರ್ ಅಲ್ಲಿ ಇಟ್ಟು ಆರ್ಟಿಫಿಷಿಯಲ್ ಆಕ್ಸಿಜನ್ ಅವ್ರಿಗೆ ಕೊಟ್ಟಾಗ ಎಷ್ಟು ಬಿಲ್ ಮಾಡ್ತಾರೆ ನೋಡಿದ್ರೆ ಗಂಟೆಗೆ.
1: ಹೌದು,
0: ಆ ಸಂದರ್ಭ ನೆಕ್ಸ್ಟ್ ನಮಗೂ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ ನಾವು ಗಿಡ ಮರಗಳನ್ನ ಉಳಿಸ್ಕೊಳ್ತಾ ಇದ್ರೆ.
1: ಹೌದು,
0: ದೇ ಆರ್ ದ ನ್ಯಾಚುರಲ್ ಕಾರ್ಬನ್ ಸಿಂಕರ್ಸ್ ಅಂಡ್ ಆಕ್ಸಿಜನ್ ಪ್ರೊಡ್ಯೂಸರ್ಸ್.
1: ಹೌದು,
0: ಹಾಗಾಗಿ ಅವುಗಳು ಫ್ರೀ ಆಗಿ ನಮ್ಗೆ ಕೊಡ್ತಾ ಇದಾವೆ ಅಂದಾಗ ನಾವು ಅವುಗಳನ್ನ ಅಭಿವೃದ್ಧಿ ಮಾಡಬೇಕು, ಹಾಳು ಮಾಡಬಾರ್ದು.
1: ಹೌದು, ಪ್ರತಿಯೊಬ್ಬರು ಅಟ್ಲೀಸ್ಟ್ ಯಾವ್ದಾದ್ರು ಒಂದು ವಿಶೇಷ ಸಂದರ್ಭದಲ್ಲಿ ಒಂದೊಂದು ಗಿಡ ನೆಡುವಂತ ಒಂದು ಅಭ್ಯಾಸವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕಾಗುತ್ತೆ.
0: ಡಿಫ್ರೆನ್ಸ್ ನೀವೇ ನೋಡಿ, ಅಮೆಜಾನ್ ಫಾರೆಸ್ಟ್ ನೋಡಿ ಅಥವಾ ನಮ್ ಕೊಡಗು ಮಲ್ನಾಡ್ ಕಡೆ ಇರುವಂತ ಫಾರೆಸ್ಟ್ ಗಳಲ್ಲಿ ಮಳೆ ಜಾಸ್ತಿ ಯಾಕೆ ಬರುತ್ತೆ?
1: ಹೌದು,
0: ಈ ಬಯಲು ಸೀಮೆಗಳಲ್ಲಿ ಮಳೆ ಯಾಕೆ ಬರಲ್ಲ? ಅಷ್ಟೇ ವ್ಯತ್ಯಾಸ, ಎಲ್ಲಿ ಕಾಡಿರುತ್ತೋ ಅಲ್ಲಿ ಹೆಚ್ಚಿನದಾಗಿ ಮಳೆ ಬರುತ್ತೆ, ಬಂದಿರೋ ಮಳೆ ಯಾವತ್ತೂ ಹರಿದು ಹೋಗೋದಿಲ್ಲ.
1: ಈ
0: ಮರಗಳ ಬೇರುಗಳು ಆ ಬಿದ್ದಂತ ಮಳೆಯನ್ನ ನಿಲ್ಸುತ್ತೆ, ತಡೆದು ನಿಲ್ಸಿ ನಿಂತಿರೋ ನೀರನ್ನ ಇಂಗ್ಸುತ್ತೆ. ಇಂಗಿರೋ ನೀರು ಗ್ರೌಂಡ್ ಸ್ಟೋರೇಜ್ ಆಗಿ ಪುನಃ ರೈತರಿಗೆ ಯೂಸ್ ಆಗುತ್ತೆ, ಕುಡಿಯೋ ನೀರಾಗಿ ಯೂಸ್ ಆಗುತ್ತೆ.
1: ಹೌದು.
0: ಅದೇ ಬಯಲು ಸೀಮೆಗಳಲ್ಲಿ ಏನಾಗ್ತಿದೆ, ಮಳೆ ಬೀಳುತ್ತೆ, ಮಣ್ಣಿನ ಸವಕಳಿ ಆಗುತ್ತೆ, ನೀರು ಹರಿದು ಹೋಗ್ಬಿಟ್ಟು ಸೀಪೇಜ್ ಆಗಿ ಸಮುದ್ರ ಸೇರುತ್ತೆ. ನ್ಯಾಷನಲ್ ವೇಸ್ಟ್ ಇದು.
1: ಹೌದು.
0: ಕೊನೆಗೆ ಅಲ್ಟಿಮೇಟ್ಲಿ ನಾವು ಬರೋದೆಲ್ಲಿಗೆ, ಮತ್ತೆ ನಮ್ಗೆ ನೀರಿಲ್ಲ
1: ಅಂತ. ಹೌದು. ಅಂದ್ರೆ ಈ ಒಂದು ನ್ಯಾಚುರಲ್ ರಿಸೋರ್ಸಸ್ ನಾವು ಕಾಪಾಡ್ಕೊಂಡಾಗ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಮುಂದಿನ
0: ಏನಿದೆ ಮುಂದಿನ ದಿನಗಳಲ್ಲಿ ಅಳೆದು ಹೋಗೋದಂತೂ ಖಂಡಿತ ಕಡಾಕ ಸತ್ಯವಾಗಿದೆ.
1: ಹೌದು.
0: ನಾವು ಉಳಿಸ್ಕೊಂಡ್ರೆ ಸಾಧ್ಯ, ಇಲ್ದಿದ್ರೆ ಅವು ನ್ಯಾಚುರಲ್ ಆಗಿ ಅಳೆದು ಹೋಗುತ್ತೆ. ಮುಂದೊಂದು ದಿನ ನಾವು ನೀರು ಆಕ್ಸಿಜನ್ ಕೂಡ ಕೊಂಡ್ಕೊಂಡು ಸೇವನೆ ಮಾಡಿ ಬದುಕಬೇಕಾಗುತ್ತೆ ಪರಿಸ್ಥಿತಿ.
1: ಒಟ್ಟಾರೆಯಾಗಿ ನಾವೊಂದು ನೈಸರ್ಗಿಕ ಸಂಪನ್ಮೂಲ ನಮ್ಮ ಮುಂದಿನ ಪೀಳಿಗೆಗೆ ಕೊಡೋದಕ್ಕಾದ್ರೆ ನಾವೊಂದು ಪ್ರತಿಯೊಂದು ಕಾಪಾಡ್ಕೋಬೇಕಾಗುತ್ತೆ. ಇದು ನಮ್ಮ ಜವಾಬ್ದಾರಿ. ಒಂದು ಒಟ್ಟಾರೆಯಾಗಿ ಇದುವರೆಗೂ ಒಂದು ವನ್ಯಜೀವಿಗಳ ಒಂದು ಅರಣ್ಯದಲ್ಲಿ ಒಂದು ನೀರಿನ ಪ್ರಾಮುಖ್ಯತೆ ಆಗಿರ್ಬೋದು, ತಮ್ಮ ಇಲಾಖೆ ಯೋಜನೆಗಳಾಗಿರ್ಬೋದು, ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಬಹಳಷ್ಟು ಮಾಹಿತಿಯನ್ನು ತುಂಬಾ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದೇ ರೀತಿ ಮತ್ತೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ನಮ್ಮ ಒಂದು ಎಲ್ಲ ಕೇಳುಗರಿಗೆ ಮತ್ತೊಂದು ವಿಷಯದ ಕುರಿತು ಕಾರ್ಯಕ್ರಮ ನೀಡಬೇಕಾಗಿ ನಮ್ಮ ಒಂದು ಎಲ್ಲ ಕೇಳುಗರ ಪರವಾಗಿ ಹಾಗೂ ಸಿಬ್ಬಂದಿಯ ಪರವಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು. ಯಾವುದೇ ಸಂದರ್ಭದಲ್ಲಾದ್ರೂ ನನಗೆ ರೆಫರ್ ಮಾಡಿ ನಾನು ನಿಮ್ ಕಾರ್ಯಕ್ರಮದಲ್ಲಿ ನಾನು ಬಂದ್ ಮಾತಾಡೋಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ನ ವೆಲ್ಕಮ್ ಮಾಡಿದ್ದಕ್ಕೆ ನಿಮ್ಮ ರೇಡಿಯೋ ಕಾರ್ಯಕ್ರಮದ ಪ್ರತಿಯೊಂದು ಸಿಬ್ಬಂದಿ ವರ್ಗದವರಿಗೂ ಸರ್ವ ತಂತ್ರಜ್ಞರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು.
1: ಧನ್ಯವಾದ ಸರ್.
0: ಥ್ಯಾಂಕ್ ಯು.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದುಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದುಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 322 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ ಕಥೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಳ್ಳಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದುಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿಯಿಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರಾ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿ ವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಹುಡುಗನಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಲ್ಲಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ.
ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿತು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಗೊಳಿಸಿದನೆಂದು ಜಸ್ಟಿನ್ ಹೇಳಿದ್ದಾನೆ. ಅವನು ಹೆಸರಿಸಿರುವ ಸಂದ್ರಕೋಟಸ್ ಎಂಬುವವನು ಚಂದ್ರಗುಪ್ತನೇ ಇರಬೇಕು. ಇದುವರೆಗೆ ಲಭ್ಯವಿರುವ ಎಲ್ಲ ಪುರಾವೆಗಳಿಂದ ಚಂದ್ರಗುಪ್ತ ಪ್ರಾಶಾಪು 324 ಸಿಂಹಾಸವನ್ನೇರಿರಬಹುದೆಂದು ತಾತ್ಕಾಲಿಕವಾಗಿ ನಿರ್ಧರಿಸಬಹುದಾಗಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಒಡೆತನ ಸ್ಥಾಪಿಸಿದ ಮೇಲೆ ದೊರೆ ನಂದನ ದುರಾಡಳಿತವನ್ನು ಕೊನೆಗೊಳಿಸುವ ಕಾರ್ಯದಲ್ಲಿ ಚಂದ್ರಗುಪ್ತ ಉದ್ಯುಕ್ತನಾದನೆಂದು ಹೇಳಲಾಗಿದೆ. ಆದರೆ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದ ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು, ಆದರೆ ತಾನು ಜಯಿಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು. ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಹಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಪ್ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯಾ, ಅರಾಕೋಸಿಯ, ಪರೋಪನಿಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಾಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ.
ಇವನ ಮೊಮ್ಮಗನಾದ ಅಶೋಕ ಕಳಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ. ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೋರಿಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. ಒಂದನೆಯ ರುದ್ರದಾಮನ ಜನಗಣ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300ರವರೆಗೆ ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹ ತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ. ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತ್ತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮಾಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿ ಸ್ಥಳೀಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು. ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು ಮೂರನೆಯದರ ಕೆಲಸ. ನಾಲ್ಕನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. ಐದನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ

ಸರಕುಗಳ ಬೆಳೆಯ ಹತ್ತನೆಯ ಒಂದು ಭಾಗವನ್ನು ವಸೂಲು ಮಾಡುವುದು ಆರನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6 ಲಕ್ಷ ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ಥ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಸ್ಥಾನಿಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇತರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.
3: Hello friends, you are listening to Nama Dwani Samudaya Radio Station, Budikote, 90.4 MHz. For more information, contact 0815325699.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

0: Chapolin.
1: ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಕೇಳಿದ್ರೆ ಇವತ್ತಿನ ದಿನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ ದಿನ ನಾವು ನಮ್ಮ ಒಂದು ಕೋಲಾರ ಜಿಲ್ಲೆಯ ಪಕ್ಷಿ ಸಂಕುಲದ ಕುರಿತು ಸಂದರ್ಶನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಮತಿ ಮಂಜುಳಾ ಭೀಮರಾಮ್

0: ಹಾಗೆಯಾಗಿ ಇದರ ಒಂದು ವಿಷಯವನ್ನು ಹಂಚಿಕೊಳ್ಳೋದಕ್ಕೆ. ಮೊದಲಿಗೆ ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪರಿಚಯ ಅಂತ ಬಂದಾಗ ಆ ಒಂದು ಪಕ್ಷಿಗಳ ಯಾವ ರೀತಿ ಪ್ರಭೇದಗಳು ಇದಾವೆ ಇದ್ರ ಬಗ್ಗೆ ತಿಳಿಸಿ.
1: ಹಾ, ಟೋಟಲ್ ಆಗಿ ಪಕ್ಷಿಗಳ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಕೋಲಾರ ಜಿಲ್ಲೆದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಹಕ್ಕಿಗಳ ಸಂಘದಲ್ಲಿ ರೆಕ್ಕೆ ಮೂಡುವುದೆನೆಗೆ, ಹಾರುವುದು ಋತ್ಪಕ್ಷಿ ಲೋಕಗಳ ಕೊನೆಗೆ ಅಂತೇಳಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಪಕ್ಷಿಗಳ ಬಗ್ಗೆನೆ ಒಂದು ಮಾತನ್ನ ಹೇಳ್ತಾರೆ. ಪಕ್ಷಿ ಅಂದ್ರೆ ಅದೊಂದು ಅದ್ಭುತವಾದಂತಹ ಲೋಕ. ಮತ್ತೆ ಇವುಗಳೆಲ್ಲ ಎಲ್ಲಿ ಇಲ್ಲ ಅಂತ ಕೇಳ ಹಾಗಿಲ್ಲ, ಇವೊಂದು ರೀತಿಯ ಸರ್ವವ್ಯಾಪಿಗಳು. ಪಕ್ಷಿಗಳ ಬಣ್ಣ, ಆಕಾರ, ಅವುಗಳ ರೆಕ್ಕೆ, ಪುಕ್ಕ, ಕತ್ತು, ಕಾಲು, ಬಾಲ, ಅವುಗಳ ಜೀವನ ಶೈಲಿ, ಅವುಗಳ ಪ್ರಣಯ ಜೀವನ, ಗೂಡು ಕಟ್ಟುವ ಪದ್ಧತಿ, ಮರಿಗಳ ಪಾಲನೆ ಪೋಷಣೆಯಲ್ಲಿ ಗಂಡು ಹೆಣ್ಣುಗಳ ಹೊಣೆಗಾರಿಕೆ ಮತ್ತು ಆಹಾರ ಪದ್ಧತಿ, ಅದೇ ರೀತಿ ವಲಸೆ ಬರುವಂತಹ ಪಕ್ಷಿಗಳು ಅವುಗಳ ಕ್ರಮ, ಅವುಗಳ ಆಹಾರ ಪದ್ಧತಿ, ಇವೆಲ್ಲವನ್ನ ನೋಡಿದ್ರೆ ಒಂದ್ ರೀತಿ ವಿಸ್ಮಯಕಾರಿಯಾದಂತಹ ವಿಷಯ ಅಂತ ಅನ್ಸುತ್ತೆ. ಇದು ಪಕ್ಷಿಗಳ ಲೋಕ ಅಂದ್ರೆ ಹೆಚ್ಚಾಗಿ ನಾವು ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ವಾಸವಾಗುವ ಪಕ್ಷಿಗಳನ್ನ ಆಸಕ್ತಿಯಿಂದ ನೋಡಿದ್ವಿ ಅಂದ್ರೆ ಒಂದೇ ಆದಂತಹ ನೈಜ ಸೌಂದರ್ಯವನ್ನ ಆಸ್ವಾದನೆ ಮಾಡಬಹುದು ಯಾರಾದ್ರೂ ಸರಿ.
0: ಹೌದು ಮೇಡಮ್. ಈಗ ಮೇಡಮ್ ತಾವ್ ಹೇಳಿದಾಗೆ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮುಂಜಾನೆ ಹೊತ್ತು ನಾವು ಎದ್ಬಿಟ್ಟು ಒಂದು ಸ್ವಲ್ಪ ಕಾಲ್ನಡಿಗೆಯಲ್ಲಿ ಹೋದಾಗ ಆಗಿರ್ಬೋದು, ಸೊ ಈ ರೀತಿ ಒಂದ್ ಸ್ವಲ್ಪ ಕೆರೆ ಪಕ್ಕನೋ ಒಂದು ಅಚ್ಚ ಹಸಿರು ಎಲ್ಲಿರುತ್ತೆ ಅಲ್ಲಿ ಹೋದಾಗ ತವೇಳ್ದಂಗೆ ನಿಜವಾಗ ಮಧುರವಾದ ಕಂಠನೆ ಅಂತಾರೆ ಪಕ್ಷಿಗಳಿಂದ, ಅವುಗಳು ಬಣ್ಣ ಆಗಿರ್ಬೋದು ನೋಡ್ತಾ ಇದ್ದಾಗ ನಮ್ ಮನ್ಸಿಗೆ ಎಲ್ಲೋ ಒಂದ್ ರೀತಿಯಾದಂತ ಸಂತೋಷ ಆಗಿರ್ಬೋದು, ಆ ಕೇಳಲಿಕ್ಕೆ ಇಂಪಾಗಿರುತ್ತೆ.
1: ಹೌದು, ಸೂರ್ಯನನ್ನ ಸ್ವಾಗತ ಮಾಡೋದು ಕೂಡ ಪಕ್ಷಿಗಳ.
0: ಹೌದು,
1: ಬೆಳಿಗ್ಗೆ ಇಂಪಾದ ಇಂಚರದಿಂದಾಗಿ ಸೂರ್ಯನನ್ನ ಸ್ವಾಗತ ಮಾಡ್ತವೆ.
0: ಹೌದು,
1: ಆ ಇಂಚರದಿಂದನೆ ನಾವೆಲ್ಲ ಮೊದಲೆಲ್ಲ ಹೇಳ್ತಾ ಇದ್ವಿ, ಈಗ ಅವೆಲ್ಲ ಕೇಳಿಸ್ತಾ ಇಲ್ಲ. ಹಳ್ಳಿಗಳಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ಬೋದು, ಪಟ್ಟಣಗಳಲ್ಲಿ ನಗರಗಳಲ್ಲಂತೂ ಕಾಣೋದು ಇಲ್ಲ, ಆದ್ರ ಧ್ವನಿನೂ
0: ಕೇಳ್ತಾರೆ.
1: ಆದ್ರೂ ಸಹ ಅಲ್ಲೊಂದು ಇಲ್ಲೊಂದು ಇದ್ದೇ ಇದ್ದಾರೆ ನಮ್ಮ ಸುತ್ತಮುತ್ತ ಇರುವಂತಹ ಪಕ್ಷಿಗಳು ಅಂತ ಹೇಳಿದ್ರೆ, ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಗೆ, ಗುಬ್ಬಿ, ಕೋಳಿ, ಪಾರಿವಾಳ, ಮರಕುಟಿಗ, ಗರುಡ, ಮಿಂಚುಳ್ಳಿ, ಈ ತರದ್ದೆಲ್ಲ ಕಾಣ್ತೀವಿ ನಾವು ಹತ್ತತ್ರ.
0: ಹೌದು,
1: ಆದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹದ್ದು ಅಂದ್ರೆ ನಮ್ಮ ಈ ಕೋಲಾರ ಜಿಲ್ಲೆ ರೈನ್ ಶ್ಯಾಡೋ ಏರಿಯಾ ಅಂತೀವಿ, ಅಥವಾ ಕುರುಚಲು ಕಾಡುಗಳ ಪ್ರದೇಶ ಇದು. ಒಟ್ಟಾಗಿ ನಮ್ಮ ದೇಶದಲ್ಲಿ 6 ರೀತಿಯ ಕಾಡುಗಳಿವೆ, ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆದು ಕುರುಚಲು ಕಾಡು ಅಂತ ಹೇಳಿ. ಹಾಗಾಗಿ ಸಣ್ಣ ಸಣ್ಣ ಮರಗಳು ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಜೀವನ ಪದ್ಧತಿಗೆ ಅಥವಾ ಆಹಾರಕ್ಕೆ ಹೊಂದಿಕೊಳ್ಳುವಂತಹ ಪಕ್ಷಿಗಳನ್ನೇ ನಾವು ನೋಡ್ತೀವಿ ಹೆಚ್ಚಾಗಿ. ಅದರಲ್ಲಿ ನಮ್ಗೆ ಕಾಣದೇ ಇರೋ ಅಂದ್ರೆ ಹೊರಗಡೆ ಕಾಣುವಂತಹ ಪಕ್ಷಿಗಳು ಅಂತ ಹೇಳಿದ್ರೆ ಮಿಂಚುಳ್ಳಿ, ಕಬ್ಬಕ್ಕಿ, ಹುಲಿಯಕ್ಕಿ, ಬಾತುಕೋಳಿ, ಕೊಕ್ಕರೆ, ಬಕ್ಕ, ನೀರ್ನವಿಲು, ಹದ್ದು, ರಣಹದ್ದು, ಚಟ್ಪಟ್ ಅಂತ ಹೇಳಿ ಒಂದ್ ಸಣ್ಣ ಪುಟ್ಟ ಹಕ್ಕಿ 1 ಇಂಚಿಂದ, ಅದು
0: ಹೌದು,
1: ಬಾನಾಡಿ, ವಿಕಳಾರ, ಕಳಿಂಗ, ಗೂಬೆ, ಬೆಳ್ಳಕ್ಕಿ, ಮಂಗಟ್ಟೆ, ಮಂಗಟ್ಟೆ ಅಂದ್ರೆ ಹಾರ್ನ್ ಬಿಲ್ ಅಂತ ಉದ್ದ ಕೊಕ್ಕು ಇರ್ತದ ನೋಡಿ, ಮಂಗಟ್ಟೆ ಅಂತಾರೆ. ನೀಲಕಂಠ ನಮ್ಮ ರಾಜ್ಯ ಪಕ್ಷಿ ಅದು, ಕಾಜಾಣ, ಗಿಳಿ, ಗೊರವಂಕ, ಕುಟ್ರಕ್ಕಿ, ಕುಟ್ರು ಕುಟ್ರು ಕುಟ್ರು ಕುಟ್ರು ಅಂತ ಕುಟ್ತಾ
0: ಇರುತ್ತೆ,
1: ಅದು ಕವಲು ತೋಕೆ ಅಂದ್ರೆ ಅದ್ರ ಬಾಲ ಬಿಡಿ ಬಿಡಿ ಆಗಿರುತ್ತೆ, ಅದನ್ನ ಕವಲು ತೋಕೆ ಅಂತಾರೆ. ಈ ಜಗನಗೂಡು ಎಲ್ಲರಿಗೂ ಪರಿಚಯ. ದರ್ಜಿ ಹಕ್ಕಿ ಅಂದ್ರೆ ಬಟ್ಟೆ ಹೇಗೆ ಮನುಷ್ಯ ಹೊಲಿತಾನ ಹಾಗೆ ಎಲೆಗಳಿಸಿ ಅದು ಗೂಡು ಮಾಡ್ಕೊಳ್ಳುತ್ತೆ, ಅದನ್ನ ದರ್ಜಿ ಹಕ್ಕಿ ಅಂತಾರೆ. ಹರಟೆ ಮಲ್ಲ ಯಾವಾಗ್ಲೂ ಅದು ಕೂಗ್ತಾನೆ ಇರುತ್ತೆ, ಉಪ್ಪಾಗಿ ಕೂಗುತ್ತೆ. ಅದು ಒಂದು ಜೇನು ಬಾಕ, ಜೇನು ಹುಳಗಳನ್ನ ಮಾತ್ರ ತಿನ್ನುವಂತದ್ದು. ಕೋಗಿಲೆ, ಚಿಳ್ಳಾರ, ಸಿಪಿಲೆ, ನೊಣ ಹಿಡ್ಕ, ಇದು ಬಹಳ ಮುಖ್ಯ ನೊಣ ಹಿಡ್ಕ ಅಂತ ಹೇಳಿದ್ರೆ. ಆಮೇಲೆ ಮತ್ತೆ ಹೇಳ್ತೀನಿ ಅದನ್ನ, ಸೂರಕ್ಕಿ, ಕೆಂಪು ಮುನಿಯ, ಬೆಳ್ಗಣ್ಣ, ಮಡಿವಾಳ, ಕಳ್ಳಿಪೀರ ಅಂತ, ಕೆಂಬೂತ, ಈ ತರದ್ದೆಲ್ಲ ಪಕ್ಷಿಗಳು ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಅಂದ್ರೆ ಹೆಚ್ಚಾಗಿ ನಾವು ರಸ್ತೆ ಬದಿಯಲ್ಲಿ ಹೋಗುವಾಗ ಅಥವಾ ಕಾಡಂಚಿನಲ್ಲಿ ಹೋಗುವಾಗ ಇವೆಲ್ಲವನ್ನ ಕಾಣಬಹುದು. ಮತ್ತೆ ನೀರಿರುವ ಕಡೆ ಕೆಲವುಗಳೆಲ್ಲ ಇರ್ತ ಜಲ ಪಕ್ಷಿಗಳು, ಇಂಥವೆಲ್ಲ ಇಷ್ಟೊಂದು ಇದೆಯಾ ಅಂತ ಅನ್ಸುತ್ತೆ.
0: ಹೌದು ಹೌದು, ಅಂದ್ರೆ ಇಷ್ಟು ಪಕ್ಷಿ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಇದೆಯಾ ಅಂತ ಒಂದು ರೀತಿಯಾದ ಆಶ್ಚರ್ಯ. ಯಾಕಂದ್ರೆ ಈಗಿನ ನಗರೀಕರಣ ಆಗಿರ್ಬೋದು, ಒಂದು ಕೈಗಾರೀಕರಣ ಆಗಿರ್ಬೋದು, ಎಲ್ಲವನ್ನು ನಾವು ನೋಡ್ತಾ ಹೋದಾಗ ಪಕ್ಷಿಗಳ ಸಂಖ್ಯೆನೆ ಕ್ಷೀಣಿಸ್ಬಿಟ್ಟಿದೆ. ಎಷ್ಟು
1: ಇವುಗಳಲ್ಲಿ ಮತ್ತೆ ಒಳ ಪ್ರಭೇದಗಳೆಲ್ಲ ಇವೆ, ಬಣ್ಣದಲ್ಲಿ ಮತ್ತೆ ಆಕಾರದಲ್ಲಿ,

0: ಬೆಕ್ಕಿನಲ್ಲಿ ಮತ್ತೆ ಕಾಲಿನ ಅಳತೆಯಲ್ಲಿ ಇವೆಲ್ಲ ಸೇರಿದ್ರೆ ತುಂಬಾ ಆಗುತ್ತೆ. ನಮ್ಮ ದೇಶದಲ್ಲಿ 2800 ಹೆಚ್ಚು ಪ್ರಭೇದದ ಪಕ್ಷಿಗಳಿವೆ
1: ನಮ್ಮ ದೇಶದಲ್ಲಿ.
0: ನಮ್ಮ ರಾಜ್ಯದಲ್ಲಿ 2600
1: ಆರ್ನೂರಷ್ಟಿದೆ.
0: ನಮ್ಮ ಕೋಲಾರದಲ್ಲಿ ನನಗೆ ತಿಳಿದಿರೋ ಹಾಗೆ ಅಂದ್ರೆ ಬಯಲು ಪ್ರದೇಶ ಆದದ್ರಿಂದ ನಾನು ಬರ್ದಿರೋದನ್ನೆಲ್ಲ ಕೌಂಟ್ ಮಾಡಿದಾಗ ಅನಿಸ್ತು ನನ್ಗೆ 74 ರೀತಿಯ ಪಕ್ಷಿಗಳು ನನಗೆ ಸಿಕ್ಕಿದೆ
1: ನಮ್ಮ ಒಂದು ಜಿಲ್ಲೆಯಲ್ಲಿ.
0: ನಮ್ಮ ಜಿಲ್ಲೆನಲ್ಲಿ ಆಶ್ಚರ್ಯನೂ ಆಯ್ತು, ಇಂಥ ಬಯಲ್ನಾಡಲ್ಲಿ ಇಷ್ಟೆಲ್ಲ ಪಕ್ಷಿಗಳಿವೆ ಅಲ್ಲ ಅಂತ ಅಂದ್ಬಿಟ್ಟು. ಇದ್ರಲ್ಲಿ ಜಲಚರಗಳು ಇವೆ, ಹಾಗೇನೆ ಹಾರಾಡುವಂತವು ಇದೆ, ಓಡುವಂತ ಪಕ್ಷಿಗಳು ಕೂಡ ಇದೆ. ಹಾಗಾಗಿ ಇವೆಲ್ಲವನ್ನು ನಾವು ಅವಲೋಕಿಸಿದ್ರೆ ಇವುಗಳಿಂದ ನಮ್ಗೇನು ಉಪಯೋಗ ಅಂತ ಎಲ್ಲ ತಿಳ್ಕೊಳಕ್ ಹೊರಟ್ರೆ ಬಹಳ ದೊಡ್ಡ ವಿಷಯ ಇದು.
1: ಹೌದು ಮೇಡಮ್. ಈಗ ನಾವು ಪಕ್ಷಿಗಳು ಅಂತಂದಾಗ ಕೆಲವರಿಗೆ ಅದರ ವೈಶಿಷ್ಟ್ಯತೆ ತಿಳಿದಿರಲ್ಲ. ಪಕ್ಷಿ ಅಂತಂದಾಗ ಎಲ್ಲರೂ ಎಲ್ಲಾ ಪಕ್ಷಿಗಳನ್ನು ಒಂದೇ ರೀತಿಯಲ್ಲೇ ನೋಡ್ಬಿಡ್ತಾರೆ. ಕೆಲವೊಮ್ಮೆ ಬಣ್ಣ ಚೆನ್ನಾಗಿದೆ, ಚೆನ್ನಾಗಿ ಕೂಗ್ತಾ ಇದೆ, ಇಂಪಾಗಿದೆ, ಇಷ್ಟೇ ಸಾಮಾನ್ಯವಾಗಿ ಸಾರ್ವಜನಿಕರು ತಿಳ್ಕೊಂಡಿರ್ತಾರೆ. ಸೊ ಇವತ್ತಿನ ದಿನ ತಾವು ನಮ್ಗೆ ಒಂದು ವೈಶಿಷ್ಟ್ಯತೆ ಅಂತ ಬಂದಾಗ ಪಕ್ಷಿಗಳದ್ದು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ, ಒಂದಕ್ಕಿಂತ ಒಂದು ಅದರದೇ ಆದಂತ ಕಲೆ ಇರುತ್ತೆ, ಅದರದೇ ಆದಂತ ಒಂದು ಕಲ್ಚರ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಅವ್ರುಗಳು ಸಮೇತ ಒಂದು ಪಾರಂಪರಿಕವಾಗಿ ಕೆಲವೊಂದು ಕಲೆಗಳನ್ನ ಸಾಗಿಸ್ಕೊಂಡ್ಬಂದಿದೆ. ಯಾಕಂದ್ರೆ ಗೂಡು ಕೊಟ್ಟದ್ರಲ್ಲಾಗಿರ್ಬೋದು, ಒಂದಿನೊಂದು ಪಕ್ಷಿನ ಆಕರ್ಷಣೆ ಮಾಡೋದ್ರಲ್ಲಾಗಿರ್ಬೋದು.
0: ಹೌದು ಹೌದು. ಈಗ ನಮ್ಮಲ್ಲಿ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರೋದು ಪಕ್ಷಿಗಳು ಅಂತ ಹೇಳಿದ್ರೆ ಒಂದು ಸರ್ವವ್ಯಾಪಿ ಮತ್ತೆ ಸ್ವತಂತ್ರವಾಗಿ ಇರುವಂತ ಪಕ್ಷಿಗಳು.
1: ಹೌದು.
0: ಇನ್ನೊಂದು ಸಂದೇಶವನ್ನ ಕಳಿಸುವಂತ ಪಕ್ಷಿಗಳು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಸೌಂದರ್ಯದ ಗಣಿ ಇವು ಪಕ್ಷಿಗಳು ಅಂದ್ರೆ ಸೌಂದರ್ಯ ಅಂತ. ಇಲ್ದೇ ಇರುವಂತಹ ಕಾಡಾಗ್ಲಿ ಮೇಡಾಗ್ಲಿ ಊರಾಗ್ಲಿ ಊಹಿಸ್ಕೊಳಕ್ಕೆ
1: ಸಾಧ್ಯವಿಲ್ಲ
0: ಅಲ್ವಾ. ಸೊ ಹಾಗಾಗಿ ಅತ್ಯಂತ ಉಪಯುಕ್ತವಾದಂತಹ ಪಕ್ಷಿಗಳನ್ನ ಈಗ ನಾವು ಅಂದ್ರೆ ಅವುಗಳು ನಮ್ಮನ್ನು ಕೇಳ್ತಾ ಇರೋ ರೀತಿನಲ್ಲಿ ಇದೆ, ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಕೇಳ್ತಾ ಇದ್ದಾವ. ಯಾತಕ್ಕೋಸ್ಕರ ನಮ್ಮನ್ನು ಉಳಿಸ್ಬೇಕು ನೀವು ಅಂತ ಪ್ರಶ್ನೆ ಹಾಕೊಂಡ್ರೆ, ಇವುಗಳು ಪಕ್ಷಿಗಳು ಮಾನವ ಅಂದ್ರೆ ರೈತನಿಗೆ ಬಹಳ ಆಪ್ತ ಮಿತ್ರ. ನಾವು ಹೇಗೆ ಎರೆಹುಳುವನ್ನ ರೈತನ ಮಿತ್ರ
1: ಅಂತ ಹೇಳ್ತೀವಿ,
0: ಹಾಗೇನೆ ಪಕ್ಷಿಗಳು ಕೂಡ ಆಪ್ತ ಮಿತ್ರ. ಅದರಲ್ಲೂ ಕೂಡ
1: ಬರೀ ಮಿತ್ರ ಅಲ್ಲ, ಆಪ್ತ ಮಿತ್ರ.
0: ಆಪ್ತ ಮಿತ್ರ
1: ಹೌದು.
0: ಅತ್ಯಂತ ಉಪಯುಕ್ತವಾದ ಜೀವಿಗಳು ಅಂತ ಹೇಳಿದ್ರೆ ಈ ನಮ್ಮ ಪ್ರಕೃತಿನಲ್ಲಿ ಕೀಟಗಳಿವೆ. ಹೌದು, 80% ಅಷ್ಟು ಕೀಟಗಳ ಉತ್ಪಾದನೆ ಇದೆ ನಮ್ಮ ಇದರಲ್ಲಿ, ನೇಚರ್ ಅಲ್ಲಿ.
1: ಹೌದು.
0: ಅವುಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಬಹಳ ಕಷ್ಟ, ಬೇರೆದೆಲ್ಲ ಅಂದ್ರೆ ಪ್ರಕೃತಿನೇ ಮಾಡ್ಕೊಳುತ್ತೆ ಅದನ್ನ. ಅದರಲ್ಲಿ ಬಹಳ ಮುಖ್ಯವಾಗಿ ಆ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಪಕ್ಷಿಗಳು ಮಾಡುತ್ತೆ. ನಿಮ್ಗೆ ಒಂದು ಉದಾಹರಣೆ ಹೇಳ್ಬಹುದು, ಮಳೆಗಾಲದಲ್ಲಿ ಬಂದ ತಕ್ಷಣ ಮಳೆ ಹುಳ ಅಂತ ಬರುತ್ತೆ, ನೋಡಿರ್ತೀರೆ. ಅವು ಅಲ್ಲಿ ಬಾನಾಡಿ ಅಂತ ಪಕ್ಷಿಗಳಿಗೆ ಸಣ್ಣ ಗುಬ್ಬಿಗಿಂತ ಒಂಚೂರು ದೊಡ್ಡ ಇರ್ತಾವ ಅಷ್ಟೇ. ಆ ಪಕ್ಷಿಗಳು ಒಂದ್ಸರಿ ಬಾಯಿ ತೆಗೆದು ಆ ಅಂತ ಹೇಳ್ಬಿಟ್ರೆ 500-600 ಹುಳಗಳು ಅದ್ರ ಹೊಟ್ಟೆಯೊಳಗೆ ಹೋಗ್ಬಿಡ್ತಾರೆ
1: ಒಮ್ಮೆಗೆ
0: ಒಂದೇ ಸರಿಗೆ. ಆ ತರ ಅವು ನಿಯಂತ್ರಣ ಮಾಡ್ತವೆ ತುಂಬಾ ಕೀಟಗಳು ಇರೋದ್ರಿಂದ, 70% ಕೀಟಗಳೇ ಇರೋದ್ರಿಂದ ಅದನ್ನ ನಿಯಂತ್ರಣ ಮಾಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರ ಪಕ್ಷಿಗಳದ್ದು.
1: ಹೌದು.
0: ಇದಲ್ದೆ ಪರಾಗಸ್ಪರ್ಶ, ನಾವು ಬಿತ್ತುತ್ತೀವಿ ಬೆಳಿತೀವಿ ಎಲ್ಲ ಆಗುತ್ತೆ, ಆದ್ರೆ ಪರಾಗಸ್ಪರ್ಶ ಇಲ್ದೆ ಹೋದ್ರೆ ಧಾನ್ಯಗಳು ಬರೋದಿಲ್ಲ, ಫಲ ಸಿಗೋದಿಲ್ಲ.
1: ಹೌದು.
0: ಆ ನಿಟ್ಟಿನಲ್ಲಿ ಪಕ್ಷಿಗಳು, ಜೇನು ಹುಳ, ಚಿಟ್ಟೆ ಮತ್ತು ಸಣ್ಣ ಸಣ್ಣ ಕೀಟಗಳು ಇವುಗಳ ಪ್ರಮುಖ ಪಾತ್ರ. ನಮ್ಗೆ ಆಹಾರ ಸಿಗ್ಬೇಕು ಅಂದ್ರೆ ಇವು ಉಳಿಲೇಬೇಕು, ನಾವು ಉಳಿಸ್ಬೇಕು ಅವುಗಳನ್ನ. ಆ ರೀತಿಯಾಗಿ ಇದೆ ಪರಾಗಸ್ಪರ್ಶದಲ್ಲಿ ಬಹಳ ಬಹಳ ಮುಖ್ಯವಾದ ಪಾತ್ರ ಜೇನು ಹುಳು ಮತ್ತೆ ಚಿಟ್ಟೆ, ಪಕ್ಷಿಗಳು ಹಾಗೂ ಕೀಟಗಳು.
1: ಹೌದು.
0: ಇನ್ನೊಂದು ಬೀಜ ಪ್ರಸರಣದಲ್ಲಿಯೂ ಸಹ ಇವು ಬಹಳ ಪ್ರಮುಖ ಪಾತ್ರ ಪಕ್ಷಿಗಳದ್ದು. ಇನ್ನೊಂದು ಪರಿಸರವನ್ನ ಶುಚಿಗೊಳಿಸೋದ್ರಲ್ಲಿ, ಸ್ವಚ್ಛ ಮಾಡೋದ್ರಲ್ಲಿ. ಈಗ ಅರಣ್ಯ ಹದ್ದು ನೋಡ್ತೀರಿ, ಹದ್ದುಗಳನ್ನ ನೋಡ್ತೀರಿ, ಗರುಡ ನೋಡ್ತೀರಿ, ಕೆಂಬೂತ ನೋಡ್ತೀರಿ, ಒಣ ಹಿಡ್ಕ ನೋಡ್ತೀರಿ, ಪಿಳ್ಳಿ ಕಳ್ಳಿಪೀರ ಅಂತ ಇವೆಲ್ಲವೂ ಸಹ ಪರಿಸರವನ್ನ ಸ್ವಚ್ಛ ಮಾಡುವಂತ ಪಕ್ಷಿಗಳು. ಅಂದ್ರೆ ಎಲ್ಲೆಲ್ಲಿ ಸತ್ತ ಪ್ರಾಣಿಗಳಿರ್ತವೆ ಅವುಗಳನ್ನ ತಿನ್ನುವಂತಹದ್ದು ಅಥವಾ ಹಾರಾಡುವಂತಹ ಕೀಟಗಳನ್ನ ಹಿಡಿದು ನುಂಗುವಂತದ್ದು ಇವೆಲ್ಲ ಕೂಡ ಮಾಡ್ತವೆ ಇವು. ಹಾಗಾಗಿ ಸ್ವಚ್ಛ ಅಂದ್ರೆ ಜಾಡಮಾಲಿ ಅಂತ ಕರಿತೀವಲ್ಲ ನಾವು, ಹಾಗೆ ಆ ತರ ಅದ್ರಲ್ಲಿ. ಹೀಗೆ ಒಂದ್ ರೀತಿ ಪರಿಸರವನ್ನ ಸಮತೋಲನ ಮಾಡೋದ್ರಲ್ಲಿ ಕೂಡ ನಮ್ಮ ಜೀವನದುದ್ದಕ್ಕೂ ಸಹಕರಿಸುವಂತಹದ್ದು ಅಂತ ಹೇಳಿದ್ರೆ ಪಕ್ಷಿಗಳೇ. ಹಾಗಾಗಿ ಇವುಗಳನ್ನು ನಾವು ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಬೇಕು, ಮತ್ತೆ ನಾಶದ ಅಂಚಿನಲ್ಲಿರುವಂತವನ್ನೆಲ್ಲ ಉಳಿಸುವಂತ ಕೆಲಸ ಮಾಡಬೇಕು. ಹೀಗೆ ವಿವಿಧ ಪ್ರಕಾರದ ಪಕ್ಷಿಗಳು ಏನಿದೆ ನಮ್ಮ ನಮ್ಮ ಜಿಲ್ಲೆಗೆ ಸಂಬಂಧಿಸಿದ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಪಕ್ಷಿಗಳನ್ನ ನಾವು ಅತ್ಯಂತ ಸಂರಕ್ಷಣೆಯಿಂದ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಎಲ್ಲರ ಅಭಿಪ್ರಾಯ ಇದು.
1: ಹೌದು, ಯಾಕಂದ್ರೆ ತಾವ್ ಹೇಳ್ತಾ ಇದ್ರೆ ನಮ್ಗೆ ಆಹಾರ ಸಿಗ್ಬೇಕು ಅಂತಂದಾಗ ಪರಾಗಸ್ಪರ್ಶ ಅದು ಪಕ್ಷಿಗಳಿಂದಾನೇ ಸಾಧ್ಯ ಆಗಿರುತ್ತೆ. ಪಕ್ಷಿ ಸೊ ಈಗಿರುವಾಗ ಮಾನವ ಹೇಗಾಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನ್ ಬದುಕ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನನ್ಗೆ ಇಷ್ಟ ಸಿಗ್ಬೇಕು ಸಾಕು. ಅಂದ್ರೆ ನಾವು ಯಾವ ರೀತಿ ಆಗಿದೆ ಅಂತ ನಮ್ಮ ಒಂದು ಹಿರಿಯರು ಆಗಿರ್ಬೋದು, ನಮ್ಮ ತಾತ ಅಂದ್ರೆ ಆ ಕಾಲದಲ್ಲಿ ಸೊ ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಅವರು ಪ್ರಕೃತಿಯೊಟ್ಟಿಗೆ ಮಾಡ್ತಾ ಇದ್ರು. ಸೊ ಪ್ರಕೃತಿಗೆ ಅನುಕೂಲವಾಗಿರುತ್ತೆ, ಯಾಕಂದ್ರೆ ಒಂದಿಷ್ಟು ಕಾಳು ಬೆಳೆದಿದಾರಂದ್ರೆ ಒಂದಿಷ್ಟು ಪಕ್ಷಿಗಳಿಗೆ ಆಗ್ತಾ ಇದ್ರು, ಹಸುಗಳಿಗೆ ಆಗ್ತಾ ಇದ್ರು, ಪ್ರಾಣಿಗಳಿಗೆಲ್ಲ ಇಡ್ತಾ ಇದ್ರು. ಸೊ ಈ ರೀತಿ ಇತ್ತು.
0: ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮಲ್ಲಿ ನಾವೆಲ್ಲ ಹಿಂದೆ ಚಿಕ್ಕವರು ಇರುವಾಗ
1: ಹೌದು
0: ನಮ್ಮ ಮನೆಗಳಲ್ಲಿ ಎದ್ದ ತಕ್ಷಣ ಒಂದು ಹಿಡಿ ಕಾಳು ಕೊಡ್ತಾ ಇದ್ರು.
1: ಹೌದು,
0: ಅದನ್ನ ನೀವು ಅಲ್ಲಿ ಪಕ್ಷಿಗಳಿಗೆ ಹಾಕ್ಬಿಟ್ಟು ಬನ್ನಿ, ಇರುವೆಗಳಿಗೆ ಸಕ್ಕರೆ ಹಾಕ್ಬಾರ್ರಿ, ಇವೆಲ್ಲ ಇವತ್ತ ಅವೆಲ್ಲ ಕಾಣದೇ
1: ಇಲ್ಲ. ಹೌದು,
0: ಮತ್ತೆ ಊಟ ಮಾಡುವಾಗ ಒಂದು ತುತ್ತು ಪಕ್ಷಿಗೆ, ಒಂದು ತುತ್ತು ಹಸುಗಳಿಗೆ, ಈ ತರ ಅಂತೆಲ್ಲ ಇರಿಸ್ತಾ ಇದ್ರು. ಇದೆಲ್ಲ ಸೊ ಇದೆಲ್ಲ ಈಗ ಮರೆಯ ಆಗ್ಬಿಡ್ತು, ಈಗೇನು ಗೊತ್ತೇ ಆಗೋದಿಲ್ಲ ಯಾರಿಗೆ, ಬಂದ್ರೆ ತಿಂದ್ರೇನ ಹೋದ್ರೇನ, ಈ ತರ ಆಗ್ಬಿಡ್ತಾ ಇದೆ ಅಲ್ವಾ. ಸೊ ಅಂತ ಎಲ್ಲ ಆಗೊಂದು ಸಂಸ್ಕೃತಿ ಇದ್ದದ್ರಿಂದ ಪ್ರಾಣಿ ಪಕ್ಷಿಗಳನ್ನ ಉಳಿಸುವಂತ ಕೆಲಸ ನಡೀತಾ ಇತ್ತು, ಅನುಚಾನವಾಗಿ ನಡೀತಾ ಇತ್ತು. ಇದೊಂದು ಕೆಲಸ ಅಂತ ಅಲ್ಲ,
1: ಯಾಕಂದ್ರೆ ಇದು ನಾವು ಹೌದು ಮೇಡಮ್, ಯಾಕಂದ್ರೆ ನಾವು ಮಾನವ ಜೀವಿ ಬಂದ್ಬಿಟ್ಟು ಬುದ್ಧಿಜೀವಿ ಆಗಿರೋದ್ರಿಂದ ಪ್ರಾಣಿ ಪಕ್ಷಿಗಳ ಒಂದು ಲಾಲನೆ ಪಾಲನೆ ಕರ್ತವ್ಯ ನಮ್ದೇ ಆಗಿರುತ್ತೆ. ಅದು ಇದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ, ಯಾಕಂದ್ರೆ ನಾವು ನಮ್ಮ ಒಂದು ಸ್ವಾರ್ಥಕ್ಕೆ ಎಲ್ಲವನ್ನು ದುರುಪಯೋಗ ಪಡಿಸ್ಕೊಳ್ಳೋ ಸಂದರ್ಭದಲ್ಲಿ ಸೊ ಮುಂದಿನ ದಿನಗಳಲ್ಲಿ ಒಂದು ಇವುಗಳ ಒಂದು ಉಳುವಿಕೆ ಕಾಣ್ಲಿ, ಇವುಗಳ ಒಂದು ಪ್ರಭೇದಗಳನ್ನ ಅದೇ ರೀತಿಯಲ್ಲಿ ಯಥಾರೀತಿ ಕಾಪಾಡ್ಕೊಂಡು ಹೋಗ್ಬೇಕು, ಅಟ್ಲೀಸ್ಟ್ ಅದನ್ನಾದ್ರೂ ಮಾಡ್ಬೇಕು ಅಂತ ಒಂದು ಕಾಳಜಿಯಿಂದ ಆದ್ರೂ ಪ್ರತಿಯೊಬ್ಬರು ಮುಂದೆ ಬರ್ಬೇಕಾಗುತ್ತೆ.
0: ಅದನ್ನ ನಾವು ಹೇಗ್ ಮಾಡಬಹುದು ಈಗ ಅಂತಂದ್ರೆ, ಈ ಸ್ಥಿತಿಯಲ್ಲಿ ನಮ್ಮ ಈ ಪರಿಸರಕ್ಕೆ ಹೊಂದ್ಕೊಂಡ ಹಾಗೆ ನಾವೆಲ್ಲ ತುಂಬಾ ಬಹಳ ಮುಂದುವರೆದವರು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ಅಲ್ವಾ. ಜಲಚರಗಳನ್ನ ಉಳಿಸೋದಕ್ಕಾಗಿ ಒಂದು ಸ್ವಚ್ಛವಾದಂತ ಕೆರೆ ಕಟ್ಟೆ ಏನೇನಿದ್ ಪುಷ್ಕರಣಿ ಇವನ್ನೆಲ್ಲ ಸ್ವಚ್ಛ ಮಾಡುವಂತ ಕೆಲಸ ಒಂದು ಮಾಡಬಹುದು ನಾವು.
1: ಹೌದು,
0: ಅದು ಬಹಳ ಮುಖ್ಯ ಆಗುತ್ತೆ. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ, ನಮ್ಮ ಕೋಲಾರದಲ್ಲಿ ಎರಡು ಕಡೆ ದೊಡ್ಡ ಕೆರೆಗಳಿವೆ, ಒಂದು ಮುಳಬಾಗ್ಲು ರೋಡಲ್ಲಿ, ಮತ್ತೊಂದು ಶ್ರೀನಿವಾಸ್ಪುರ ರೋಡಲ್ಲಿ. ಎರಡು ಹಸಿರು ಬಣ್ಣದಿಂದ ತುಂಬ್ಕೊಂಡ್ಬಿಟ್ಟಿದೆ, ಅಂದ್ರೆ ಹಸಿರು ಪಾಚಿ ಬಂದ್ಬಿಟ್ಟಿದೆ. ಪಾಚಿ ಮಧ್ಯನೂ ಕೂಡ ಕೆಲವು ಪಕ್ಷಿಗಳಿವೆ, ಅದರಲ್ಲಿ ಬಹಳ ಮುಖ್ಯವಾದದ್ದು ಗುಳಮುಡ್ಕ ಅಂತ ನೋಡಿರ್ತೀರ ನೀವು, ಕೇಳಿರೋದಕ್ಕಿಂತ.
1: ಅವು
0: ಅದು ನೀರಿನ ಮೇಲೆ ಕೊಕ್ಕು ಮಾತ್ರ ಕಾಣ್ತಾ ಇರುತ್ತೆ, ತಲೆ ಮತ್ತೆ ಅಷ್ಟೇ ಕಾಣ್ತಾ ಇರುತ್ತೆ, ಇನ್ನೆಲ್ಲ ದೇಹ ನೀರಿನೊಳಗಡೆನೆ ಇರುತ್ತೆ. ಈ ಪಕ್ಷಿಗಳು ಆ ನೀರಿನಲ್ಲಿರುವಂತಹ ಸಣ್ಣ ಸಣ್ಣ ಕೀಟಗಳನ್ನ ತಿಂದು ಇದನ್ನ ತಿನ್ಬಿಟ್ಟು ಕ್ಲೀನ್ ಮಾಡುತ್ತೆ. ಅದು ನೋಡಿ,
1: ನೀರನ್ನೇ ಕ್ಲೀನ್ ಮಾಡುತ್ತೆ.
0: ನೀರನ್ನೇ ಕ್ಲೀನ್ ಮಾಡುತ್ತೆ ಅದು. ಈ ತರದೆಲ್ಲ ಇರುವಾಗ ನಾವು ಅತಿಯಾಗಿ ಮಾಲಿನ್ಯ ಮಾಡ್ಬಿಟ್ವಿ ಅಂದ್ರೆ ಅವುಗಳಿಗೂ ಏನು ಮಾಡಿ ಉಸಿರುಗಟ್ಟದಂಗ ಆಗಿಬಿಡ್ತಾರೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಬಳಕೆ ಮಾಡೋದು, ಆಮೇಲೆ ರಾಸಾಯನಿಕ ವಸ್ತುಗಳನ್ನ ಅದರಲ್ಲಿ ಸೇರಿಸೋದು, ಇದನ್ನೆಲ್ಲ ಕಡಿಮೆ ಮಾಡಿದ್ರೆ ಈ ತರ ಪಕ್ಷಿಗಳು ಉಳಿಯುತ್ತದೆ, ನೀರು ಪರಿಶುದ್ಧವಾಗುತ್ತೆ. ಇದು ಒಂದು ನಾವು ಮಾಡಬಹುದಾ ಅಂತ ಯೋಚನೆ ಮಾಡಬಹುದು.
1: ಹೌದು, ಯಾಕಂದ್ರೆ ಯಾಕಂದ್ರೆ ಸೊ ನೀರಲ್ಲಿ ಹೆಚ್ಚಾದ ರಾಸಾಯನಿಕ ಅಂಶಗಳು ಒಳಗೊಂಡಾಗ ಸೊ ಅದು ತಾವೇಳ್ದಂಗೆ ಪಕ್ಷಿಗಳು ಅದರಲ್ಲೇ ವಾಸಿಸ್ಬೇಕಾಗಿರುತ್ತೆ, ನೀರಲ್ಲೇ ಕೀಟಗಳನ್ನ ತಿಂದಾಗ ನಾವು ಬಹುಶಃ ಅವಕ್ಕದು ಸಾಕಷ್ಟು ರೀತಿಯಲ್ಲೇ ತೊಂದರೆ ಆಗ್ತಾ ಇರುತ್ತೆ. ಅದು
0: ಅದನ್ನ ನಾವು ಕಡಿಮೆ ಮಾಡಬಹುದು ಅಲ್ವಾ. ಸೊ ಹೀಗೆ ಮತ್ತೊಂದು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರಪ್ಪ, ರೈತರು ಈಗೇನು ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದಾರೆ, ಅದರಿಂದಾಗಿನೇ ತುಂಬಾ ಪಕ್ಷಿಗಳು ಅಳಿವಿನಂಚಿಗೆ ಬಂದಿರೋದು.
1: ಹೌದು,
0: ಇದನ್ನ ನಾವು ಕಡಿಮೆ ಮಾಡ್ಬೇಕು ಅಂದ್ರೆ ಸಾವಯವ ಗೊಬ್ಬರ ಬಳಸ್ಬೇಕು. ಹೌದಾ?
1: ಇದ್ರ
0: ಜೊತೆಯಲ್ಲಿ ನೋಡಿ, ಈಗ ಒಂದು ಹೊರೆ ಗಿಡ ಅಂತ ಇಟ್ಕೊಳ್ಳಿ ಅಥವಾ ತೊಗರಿ, ಹೂ ಬರ್ತದೆ, ಹೂ ಬಂದ್ಮೇಲೆ ಅಲ್ಲಿ ಸ್ವಲ್ಪ ಒಂದೊಂದು ಅಷ್ಟು ಹಸಿರು ಹಸಿರು ಹುಳಗಳಿರ್ತಾರೆ, ಆ ಹುಳಗಳನ್ನ ತಿನ್ಲಿಕ್ಕೋಸ್ಕರ ಪಕ್ಷಿಗಳು ಬರ್ತಿತ್ತು. ಪಕ್ಷಿಗಳ ಮರಿಗಳನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಈ ಸಣ್ಣ ಹುಳುಗಳು ಪ್ರೋಟೀನ್ ಆಗಿ ಕೆಲಸ ಮಾಡುತ್ತೆ ಅವಕ್ಕೆ,
1: ಅಂದ್ರೆ ಪಕ್ಷಿಗಳ ಮರಿಗಳಿಗೆ.
0: ಹೌದು, ಪಕ್ಷಿಗಳ ಮರಿ ಅಂದ್ರೆ ಸಂತಾನ ಮುಂದುವರಿಬೇಕಲ್ವಾ,
1: ಹೌದು
0: ವಂಶ. ಅದ್ ಹಾಗಾಗಿ ಇವು ಈಗ ಸಿಗ್ತಾ ಇಲ್ಲ ಅವುಗಳಿಗೆ, ಅಂದ್ರೆ ಆಹಾರನೇ ಸಿಗ್ತೇವೆ ಹೋದ್ರೆ ಬದುಕು ಅದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅದು ಒಂದು 5% ಅಷ್ಟು ನಿಮ್ಮ ಆಹಾರವನ್ನ ತಿಂದ್ರೆ, ದವಸ ಧಾನ್ಯ ತಿಂದ್ರು ಕೂಡ ಉಳಿದಂತೆ ಅವ್ ಹಾಕುವಂತ ಹಿಕ್ಕಿ ಇರ್ಬೋದು, ಗೊಬ್ಬರ ಇರ್ಬೋದು, ಬೀಜಗಳಿರ್ಬೋದು, ಇದೆಲ್ಲವೂ ಸಹ ರೈತರಿಗೆ ತುಂಬಾ ಸಹಾಯ ಮಾಡುತ್ತೆ.
1: ಹೌದು.
0: ಮತ್ತೊಂದು ಗದ್ದೆ ಪಕ್ಷಿ ಅಂತ ಇದೆ. ಆ ಪಕ್ಷಿ ತನ್ನ ಅಂದ್ರೆ ಗದ್ದೆ ಅಥವಾ ಹೊಲ್ಗಳಲ್ಲಿ ಬಿಡುವಂತ ಕಳೆ ಬೀಜ ಇದೆಯಲ್ವಾ, ಕಳೆ ಬೀಜಗಳನ್ನ ತಿಂದು ನಿಯಂತ್ರಣ ಮಾಡುತ್ತೆ.
1: ಕಳೆಯನ್ನು ಸಹ ನಿಯಂತ್ರಣ ಮಾಡುವಷ್ಟು ಶಕ್ತಿ ಪಕ್ಷಿಗಳಲ್ಲಿದೆ.
0: ಹೌದು ಹೌದು ಹೌದು, ತುಂಬಾ ಪಕ್ಷಿಗಳನ್ನ ನೀವು ನೋಡಿ, ಹೊಲ ಎಲ್ಲ ಕಟಾವ್ ಆದ್ಮೇಲೆ ತುಂಬಾ ಪಕ್ಷಿಗಳಲ್ಲಿ ಹಾರಾಡ್ತಾ ಇರ್ತವೆ, ಕುಳ್ತಿರ್ತವೆ, ಅವೆಲ್ಲ ಬೀಜ ತಿಂತವೆ, ಕಳೆ ಬೀಜ ತಿಂದು ಅದನ್ನ ಚೆನ್ನಾಗಿ ಮಾಡ್ತವೆ. ಇನ್ನೊಂದು ಅಲ್ಲಿ ತಿಂದ ತಕ್ಷಣನೇ ಹರಿ ಹೋಗೋದಿಲ್ಲ, ಅಲ್ಲಿ ಕೂತಿರ್ತವೆ, ಇಕ್ಕೆ ಹಾಕ್ತವೆ, ಅದೆಲ್ಲ ಗೊಬ್ಬರ, ತುಂಬಾ ಒಳ್ಳೆ ಗೊಬ್ಬರ ಆಗುತ್ತೆ ಅದು ಅವರಿಗೆ.
1: ಹೌದು,
0: ಅದು ಬಹಳ ಮುಖ್ಯ ಅಲ್ಲ, ಅದನ್ನ ಗಮನಿಸ್ಕೋಬೇಕು ರೈತರು ಕೂಡ. ಸೊ ಅದೇ ತರ ನಾವು ಈಗ ರೈತರದೊಂದು ಹೇಳಿದ್ವಿ, ಈಗ ನಗರಗಳಲ್ಲಿ ಏನ್ ಮಾಡ್ಬೋದು ಅಥವಾ ಹಳ್ಳಿಗಳಲ್ಲಿ ಏನ್ ಮಾಡ್ಬೋದು ಪಕ್ಷಿಗಳನ್ನ ಉಳಿಸ್ಲಿಕ್ಕೆ ಅಂತ ಅಂದ್ರೆ, ಈಗ ಎಲ್ಲಾರ ಮನೆನೂ ಹಂಚಿನ ಮನೆ ಇಲ್ಲ, ಈಗ ಎಲ್ಲ ಟೆರೆಸ್ ಮನೆ.
1: ಹೌದು
0: ಹೌದಾ, ಟೆರೆಸ್ ಮನೆಗಳ ಮೇಲೆ ಇರುವಂತ ಜಾಗ ಮತ್ತೆ ನಿಮ್ಗೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ಸ್ವಲ್ಪ ನಿಮ್ಮ ಪಾತ್ರೆನೋ ಅಥವಾ ಗಡಿಗೆನೋ ಏನಿರುತ್ತೋ ಅದ್ರಲ್ಲಿ ಒಂದ್ ಸ್ವಲ್ಪ ನೀರ್ ಇಡೋದಾಗ್ಲಿ, ಒಂದಷ್ಟು ಕಾಳುಗಳನ್ನ ಇಡೋದಾಗ್ಲಿ ಇಟ್ರೆ ಅವಾಗ ಬರ್ತವೆ ಆ ಪಕ್ಷಿಗಳು. ಮತ್ತೆ ಒಂದು ಸಣ್ಣ ಕಾರ್ಟೂನ್ ತರ ಬಾಕ್ಸ್ ಇದ್ರೆ ಅದನ್ನ ಒಂದಷ್ಟು ಸಣ್ಣ ಕಿಂಡಿ ತರ ಮಾಡಿಟ್ರೆ ಪಕ್ಷಿಗಳು ಬಂದು ಅಲ್ಲಿ ಮೊಟ್ಟೆ ಇಡೋ ತರ ಎಲ್ಲ ಇದನ್ನ ನಾವು ಮಾಡಿಕೊಡ್ಬಹುದು. ಅವಾಗ ಸುಲಭ, ಇದಕ್ಕೇನ್ ಬಹಳ ಖರ್ಚಾಗಲ್ಲ ಏನು ಅಲ್ವಾ.
1: ಹೌದು ಮೇಡಮ್.
0: ಇನ್ನೊಂದು, ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲಿ ಗಿಡ ನೆಡ್ತಾ ಹೋಗ್ಬೇಕು. ಈ ಗಿಡ ಮರ ಇಲ್ಲದೆ ಇರೋದ್ರಿಂದ ಅವುಗಳಿಗೆ ವಾಸಸ್ಥಾನಗಳೇ ಇಲ್ಲ.
1: ಹೌದು,
0: ಬಹಳ ಪಕ್ಷಿಗಳು ಎಲ್ಲ ಮರಗಳ ಮೇಲೆನೆ ಗೂಡು ಕಟ್ಟೋದು ಅಲ್ವಾ ಹೆಚ್ಚಾಗಿ. ಮತ್ತೆ ಇನ್ನೊಂದು, ಅವುಗಳ ಆವಾಸ ಸ್ಥಾನವೂ ಕೂಡ ಅದೇ ಆದದ್ರಿಂದ ಮರಗಳಲ್ಲಿ ಬರುವಂತ ಸಣ್ಣ ಕ್ರಿಮಿಕೀಟಗಳನ್ನ ತಿಂದು ಮರಗಳ ಬೆಳವಣಿಗೆಗೂ ಸಹಾಯ ಮಾಡ್ತವೆ. ಅಂದ್ರೆ ನಾನ್ ನಿನಗಿದ್ದರೆ ನೀ ನನಗೆ ಅಂತ ಒಂದ್ ಗಾದೆ ಇದೆ,
1: ಒಂದಕ್ಕೊಂದು
0: ಒಂದಕ್ಕೊಂದು ಅದು ನನಗೆ ಆಶ್ರಯ ಕೊಟ್ಟಿದೆ, ಅದಕ್ಕೆ ಆಗುವ ತೊಂದರೆಯನ್ನು ನಾನ್ ನಿವಾರಣೆ
1: ಮಾಡ್ತೀವಿ.
0: ಮರ ಕೊಟ್ಟಿಗೆ ಇರ್ಬೋದು, ಗುಟ್ರಕ್ಕಿ ಇರ್ಬಹುದು, ಈ ತರದ್ದೆಲ್ಲ ಅವೆಲ್ಲ ಸಣ್ಣ ಸಣ್ಣ ಕ್ರಿಮಿಗಳನ್ನ ತಿಂದು ನಾಶ ಮಾಡಿ ಮರ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿ ಕೊಡ್ತವೆ. ಈ ತರ ನಾವು ಯೋಚನೆ ಮಾಡಬಹುದು, ಮಾಡಿ ಒಂದ್ ಸ್ವಲ್ಪ ಇಟ್ರೆ ಇದನ್ನ ಮಕ್ಕಳಿಗೆ ನಾವು ತಿಳಿಸ್ತಾ ಹೋದ್ರೆ ಅವ್ರು ಮಾಡ್ತಾರೆ, ಮಕ್ಕಳು ಬಹಳ ಮಾಡ್ತಾರೆ ದೊಡ್ಡವರಿಗಿಂತ.
1: ಹೌದು, ಯಾಕಂದ್ರೆ ಮಕ್ಕಳಲ್ಲಿ ನಾವು ಯಾವ್ದಾದ್ರು ಒಂದು ವಿಷಯವನ್ನ ತಿಳಿಸಿದಾಗ ಸೊ ಅವ್ರಿಗೆ ಅದೊಂದು ಕುತೂಹಲನು ಜಾಸ್ತಿ ಇರುತ್ತೆ,
0: ಕುತೂಹಲ ಜಾಸ್ತಿ. ಒಂದು, ಎರಡನೇದು ಅವಿನಾಭಾವ ಸಂಬಂಧ ಬೆಳೆಯುತ್ತೆ.
1: ಹೌದು,
0: ಯಾವಾಗ ನಮ್ಗೆ ಅವುಗಳ ಬಗ್ಗೆ ಹೆಚ್ಚು ಜ್ಞಾನ ಬರುತ್ತೋ ಅಥವಾ ತಿಳುವಳಿಕೆ ಬರುತ್ತೋ ಅವಾಗ ನಾವು ಅವುಗಳನ್ನ ಉಳಿಸ್ಬೇಕು ಅಂತ ಅನ್ಸುತ್ತೆ.
1: ಹೌದು, ಯಾಕಂದ್ರೆ ಬಾಲ್ಯದ ಜೀವನದಿಂದಲೇ ಅದನ್ನ ರೂಢಿ ಮಾಡ್ಬೇಕಾಗುತ್ತೆ ನಾವು, ಅಂದ್ರೆ ಗಿಡವಾಗಿ ಬಗ್ಗದ್ದು ಮರ ಈ ರೀತಿ ನಾವು ಮಗು ಒಂದು ಚಿಕ್ಕ ಬಾಲ್ಯ ವ್ಯವಸ್ಥೆಯಲ್ಲೇ ನಾವು ಅದನ್ನ ಯಾವ ರೀತಿ ನಾವು ಬಗ್ಗಿಸ್ತಾ ಹೋಗಿ ಯಾವ ರೀತಿ ಪಳಗಿಸ್ತಾ ಹೋಗ್ತೀವಿ ಆ ರೀತಿ ಮಗು ಮುಂದಿನ ಜೀವನದಲ್ಲಿ ಬೆಳೀತಾ ಬರುತ್ತೆ.
0: ಹೌದು. ಮತ್ತೊಂದು, ನಮ್ಮ ಸಂಸ್ಕೃತಿನಲ್ಲೇ ಬೆಳೆದು ಹೋಗಿರುವಂತ ಪಕ್ಷಿಗಳ ಅನೇಕ. ಈಗ ನೋಡಿ, ಗರುಡ ವಿಷ್ಣುವಿನ ವಾಹನ, ಹೌದಾ?
1: ಹೌದು.
0: ನವಿಲು ಸುಬ್ರಹ್ಮಣ್ಯನ ವಾಹನ, ಕಾಗೆ ಶನೀಶ್ವರನ ವಾಹನ, ಈ ತರ ನಾವು ಇದನ್ನ ದೇವತೆಗಳಿಗೂ ಜೋಡಿಸ್ಕೊಂಡ್ ಬಿಟ್ಟಿದೀವಿ.
1: ಹೌದು
0: ಅಲ್ವಾ. ಈ ಅಂದ್ರೆ ಹಿಂದೆಲ್ಲ ಇದನ್ನ ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಸಂರಕ್ಷಣೆ ಮಾಡೋದು.
1: ಹೌದು,
0: ಕಾಗೆ ಇಂದ ನಾವು ಕಲಿಯುವಂತ ತುಂಬಾ ಇದೆ ಅಲ್ವಾ.
1: ಹೌದು.
0: ಒಂದವಳ ಕಂಡರೆ ಕರೆಯದೆ ತನ್ನ ಬಳಗವನು, ಅಂದ್ರೆ ಹಂಚಿ ತಿನ್ನುವ ಬುದ್ಧಿ ಬೇಕು ಅಂತ.
1: ಹೌದು
0: ಅಲ್ವಾ. ಕಾಗೆ ಅಂದ ತಕ್ಷಣ ಏನು ಪಾಪ ನಂಬಿಕೆ ಅದು ಇದು ಅಂತೆಲ್ಲ ಮಾತಾಡೋದು ಬಹಳ ತಪ್ಪಾಗುತ್ತೆ ಅದು.
1: ಹೌದೌದು, ಯಾಕಂದ್ರೆ ನಾವು ಪಕ್ಷಿಗಳಿಂದ ಸಹ ಒಂದು ಮೌಲ್ಯಗಳನ್ನ ನಾವು ಕಲಿಯುವಂತ ಸಾಕಷ್ಟು ಪಕ್ಷಿಗಳಿದ್ದಾವೆ.
0: ಹೌದು ಹೌದು, ಅವುಗಳ ಕಟ್ಟುವ ಗೂಡನ್ನ ನೋಡಿಯೇ ಮನುಷ್ಯ ಮನೆ ಕಟ್ಟೋದನ್ನ ಕಲ್ತಿತ್ತು. ನಿಮಗೆ ಆಶ್ಚರ್ಯ ಆಗುತ್ತೆ, ಒಂದ್ ಪಕ್ಷಿ ಇದೆ ಅದು ಬರೀ ತನ್ನ ಕೊಕ್ಕಿನಲ್ಲಿ ಕೆಸರನ್ನ ತಂದು ಎರಡು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ತಾನೆ.
1: ಎರಡು
0: ಸೇರಿ. ಹೌದು, ಅದ್ರ ಕೊಕ್ಕು ಮಾತ್ರ ಹೊರಗೆ ಕಾಣ ಹಂಗೆ ಮಾಡುತ್ತ ಅದು. ಅದು ಇನ್ನೊಂದು ಪಕ್ಷಿ ಇದೆ ಮಂಗಟ್ಟೆ ಅಂತ ಹೇಳಿದ್ನಲ್ಲ, ಅದು ತನ್ನ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ 1 meter ಅಷ್ಟು ಅಗಲ ದೊಡ್ಡ ಮನೆ ಕಟ್ಟುತ್ತ ಅದು ಅಲಂಕಾರಿಕವಾಗಿ. ಅಂದ್ರೆ ಹೂವು ತರದು, ಎಲೆ ತರದು, ಬಣ್ಣ ಬಣ್ಣದನ್ನೆಲ್ಲ ಅದಕ್ಕೆ ಸಿಕ್ಸೋದು, ಆಮೇಲೆ ಒಂದು ಇಂಪಾದ ಧ್ವನಿಯಲ್ಲಿ ಅದನ್ನ ಕರೆಯುತ್ತೆ, ಅದ್ ಬಂದು ನೋಡಿ ಒಪ್ಪಿಗೆ ಆದ್ರೆ ಮಾತ್ರ ಈ ಮನೆಯಲ್ಲಿ ಇರುತ್ತೆ, ಇಲ್ಲಾಂದ್ರೆ ಹಾರೋಗ್ಬಿಡ್ತದೆ ಹೆಣ್ಣು ಮಕ್ಕಿ. ಸೊ ಇವೆಲ್ಲ ಎಷ್ಟು ಸೌಂದರ್ಯಕ್ಕೆ ಮೆರುಗನ್ನ ಕೊಡುವಂತಹದ್ದು ಅಲ್ವಾ. ಹಾಗಾಗಿ ಅವುಗಳಿಂದ ಕಲಿಯುವಂತಹದ್ದು ಕೂಡ ಬಹಳ ಇರೋದ್ರಿಂದ ನಾವು ಅವುಗಳನ್ನ ಜೊತೆ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು.
1: ಯಾಕಂದ್ರೆ ಈಗ ನಾವು ತಾವ್ ಹೇಳ್ತಾ ಇರೋದ್ರೆ ನಮ್ಮ ಒಂದು ಮನುಷ್ಯ ಯಾವ್ದಾದ್ರನ್ನಾದ್ರೂ ಏನಾದ್ರೂ ಕಲಿಬೇಕು, ನಾವು ಕಲ್ತು ಬಿಟ್ಟಿದ್ಮೇಲೆ ಪಕ್ಷಿಗಳಲ್ಲಿ ಪಕ್ಷಿ ಅವು ಆನ್ಸಿಸ್ಟರ್ಸ್ ಇಂದ ಅದು ಒಂದಾಗೆ ತನ್ನಾಗಿ ತಾನಾಗೆ ತಾನು ಎಲ್ಲವನ್ನೂ ಕಲ್ತ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಒಂದು ಮನೆ ಕಟ್ಟೋದ್ರಾಗಿರ್ಬೋದು, ಆ ಗೂಡು ಕಟ್ಟೋದ್ರಲ್ಲಾಗಿರ್ಬೋದು.
0: ಹೌದು, ಇನ್ನೊಂದು ಒಂದ್ ಸರಿ ಅದ್ ಒಂದ್ ಕಟ್ಟಿದ್ಮೇಲೆ ಮುಂದಿನ ವರ್ಷ ಅದೇ ಗೂಡಿಗೆ ಬರಲ್ಲ ಅದು. ಅದ್ರದ್ದೊಂದು ಬಹಳ ವಿಶೇಷತೆ, ಇನ್ನೊಂದ್ ಕಡೆ ಕಟ್ತದೆ ಅಂತ. ಇದು ಏನಾಯ್ತು ಹಾಗಾದ್ರೆ ಅಂದ್ರೆ, ಗೂಡು ಕಟ್ಟದೆ ಇರುವಂತ ಪಕ್ಷಿಗಳ ಅನೇಕ ಇವೆ.
1: ಹೌದು,
0: ಆ ಪಕ್ಷಿಗಳು ಬಂದು ಈ ಮನೆಯಲ್ಲಿ ವಾಸ ಮಾಡ್ತವೆ. ಕೆಲವು ಮರದ ಪೊಟ್ರೆಗಳಲ್ಲಿ ವಾಸ ಮಾಡ್ತವೆ. ಇವೆಲ್ಲವೂ ಸಹ ಒಂದ್ ಹಕ್ಕಿ ಬಿಟ್ಟು ಹೋದ ಮನೆಯಿಂದ ಇನ್ನೊಂದ್ ಹಕ್ಕಿ ಬಂದು ವಾಸ
1: ಮಾಡುವಂತ
0: ಅವುಗಳೆಲ್ಲ ಇದೆ. ಹಾಗೇನೆ ನಾವು ರಾಮಾಯಣ ಒಂದು ಯೋಚನೆ ಮಾಡಿದ್ರೆ, ಶೋಕದಿಂದನೇ ಶ್ಲೋಕ ಉಂಟಾಯ್ತು ಅಂತ ಹೇಳ್ತಾರಲ್ವಾ ಅದು. ಆಮೇಲೆ ಸೀತೆಯನ್ನ ಅಪಹರಣ ಮಾಡಿದಾಗ ಅಲ್ಲಿ ಬಂದಂತ ಸಂಪಾತಿ ಇರಬಹುದು, ಮತ್ತೆ
1: ಜಟಾಯು,
0: ಎಲ್ಲವೂ ಸಹ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂತ ಕಥೆಗಳು. ಹೌದಾ?
1: ಹೌದು.
0: ಶಿಬಿ ಮಹಾರಾಜನ ಕಥೆಯಲ್ಲಿ ಬರುವಂತ ಗಿಡಗಳ ವೃತ್ತಾಂತ, ಇವೆಲ್ಲವೂ ನಳದಮಯಂತಿಯಲ್ಲಿ ಬರೋ ಅಂಶದ ವಿಚಾರ, ಹೀಗೆಲ್ಲ ನೋಡಿದ್ರೆ ನಮ್ಮಲ್ಲಿ ತುಂಬಾ ಸಾಂಸ್ಕೃತಿಕವಾಗಿಯೂ ನಮ್ ಜೊತೆಯಲ್ಲಿ ಇದಾವು. ಹೌದಾ? ಇನ್ನೊಂದು ಕೇಳಿರ್ತೀರ ನೀವು, ಜಾತಕ ಪಕ್ಷಿ ಅಂತ, ಮಳೆ ನೀರನ್ನು ಮಾತ್ರ ಕುಡಿತದೆ ಅಂತ ಕೇಳಿದೀರಾ? ಅದು
1: ಜಾತಕ ಪಕ್ಷಿ ನಾನು ಸಹ ಅಷ್ಟು ಕೇಳಿಲ್ಲ ಮೇಡಮ್, ನೀವೇ ಮೊದಲ ಬಾರಿಗೆ ಕೇಳ್ತಾ ಇದ್ದೀನಿ. ಸೊ ಮಳೆ ನೀರನ್ನ,
0: ಮಳೆ ಬಂದಾಗ ಮಾತ್ರ ಅದು ಆ ಅಂತ ತೆಗೆದು ನೀರು ಕುಡಿತದೆ, ಅಷ್ಟು ಬಿಟ್ರೆ ಮತ್ತೆ ಬೇರೆ ನೀರು ಕುಡಿಯಲ್ಲ ಅಂತ ಒಂದು ಪ್ರತೀತಿ ಇದೆ. ಆಯ್ತಾ? ಹಾಗೇನೆ ನಮ್ಮ ಮನಸ್ಸನ್ನ ತಿದ್ಲಿಕ್ಕೆ ಅಂದ್ರೆ ಒಂದು ಕತೆ ಇದೆ, ವಿಷ್ಣು ಶರ್ಮ ಪಂಚತಂತ್ರ ಕತೆ ನೀವು ಕೇಳಿರ್ತೀರ.
1: ಪಂಚತಂತ್ರ ಕತೆ ಕೇಳಿದ್ರೆ
0: ಅದರಲ್ಲಿ ಬೇರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಅವರು ವಿಷ್ಣು ಶರ್ಮ ಅವರು ಬರೀ ಈ ಪ್ರಾಣಿ ಪಕ್ಷಿಗಳ ಕತೆ ಹೇಳ್ತಾನೆ ಮಕ್ಕಳನ್ನ ತಿದ್ದುತ್ತಾರೆ.
1: ಹೌದು,
0: ಅದೊಂದು ಅದ್ಭುತವಾದಂತದ್ದು ಅಲ್ವಾ? ಹಾಗೆ ನಾವು ಪ್ರತಿಯೊಂದರಲ್ಲೂ ಪ್ರತಿಯೊಂದು ಕಡೆನೂ ನೋಡಿದಾಗ ಪಕ್ಷಿಗಳಿಂದ ನಮಗೆ ಹೆಚ್ಚಿನ ಲಾಭವೇ ಆಗ್ತಿದೆ, ಅವುಗಳಿಂದ ಯಾವ್ದ್ ನಷ್ಟ ಇಲ್ಲ.
1: ಅದು ನಮ್ ಯಾಕೆಂದ್ರೆ ಒಂದ್ ರೀತಿಯಲ್ಲಿ ನೋಡ್ತಾ ಇದ್ರೆ ಪಕ್ಷಿಗಳು ಸಹ ನಮ್ಮನ್ನ ನೋಡ್ಕೊಳ್ತಾ ಇದಾವೆ ಅಂತಾನೆ ಹೇಳ್ಬೋದಾಗುತ್ತೆ ನಾವು.
0: ಹೌದು ಹೌದು ಹೌದು, ಅವುಗಳಿಂದ ನಾವು ಇದ್ದೀವಿ.
1: ಹೌದು
0: ಅಲ್ವಾ? ಹಾಗೆ ಇನ್ನೊಂದು, ಹಕ್ಕಿಗಳಿಗೆ ಕೊಕ್ಕಿದೆ ಆದ್ರೆ ಹಲ್ಲಿಲ್ಲ, ಗೊತ್ತಲ್ವಾ
1: ಅದು?
0: ಕೆಲವು ಪಕ್ಷಿಗಳು ಮಕರಂದವನ್ನ ಹೀರ್ತವೆ, ಅದು ಸೂರಕ್ಕಿ ಆ ತರದವೆಲ್ಲ, ಅಂದ್ರೆ ಕೊಕ್ಕು ಉದ್ದ ಇರುವಂತ ಕೊಕ್ಕು ಪಕ್ಷಿಗಳೆಲ್ಲ ಅವು ಮಕರಂದ ಹೀರುವಂತ ಪಕ್ಷಿಗಳು.
1: ಹೌದು,
0: ಅವುಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹಾರಾಡ್ತಾ ಪರಾಗಸ್ಪರ್ಶದಲ್ಲಿ ಹೆಚ್ಚು ಕೆಲಸ ಮಾಡ್ತವೆ. ಇನ್ನ ಕೆಲವು ಹಣ್ಣುಗಳನ್ನ ತಿಂದ್ಬಿಡ್ತವೆ, ಹಲ್ಲಿಲ್ಲದೆ ಇರೋದ್ರಿಂದ ಜೀರ್ಣ ಆಗೋದಿಲ್ಲ, ಆ ಬೀಜಗಳು ಒಳಗಡೆ ಡಿಕಂಪೋಸ್ ಆಗಿ ಹೊರಗ್ ಬಂದ್ಬಿಡ್ತವಲ್ಲ, ಅದು 100% ಸಸ್ಯ ಆಗಿ ಬೆಳೀತದೆ. ನಾವು ಎಷ್ಟೋ ವಿಶ್ವ ಪರಿಸರ ದಿನಗಳು ಮಾಡ್ತೀವಿ, ನಿಸರ್ಗ ದಿನ ಮಾಡ್ತೀವಿ, ಗಿಡಗಳೆಲ್ಲ ನೆಡ್ತೀವಿ, ಕೋಟಿ ಕೋಟಿ ಗಿಡ ನೆಟ್ವಿ ಅಂತ ಫೋಟೋ ಬರ್ತಾ ಇರುತ್ತೆ. ಎಲ್ಲಿ ಹೋದ್ವು ಅವೆಲ್ಲ ಹಾಗಾದ್ರೆ ಅಲ್ವಾ? ಪ್ರತಿ ವರ್ಷ ಇದೇ ಕೆಲಸ ನಡೀತಾನೆ
1: ಇದೆ.
0: ಆದ್ರೆ ಅವ್ ಯಾವ ಅಷ್ಟಾಗಿ ಗಿಡಗಳಾಗಿ ಉಳಿಯೋದೇ ಇಲ್ಲ, ಅಂದ್ರೆ ಮರಗಳಾಗಲೇ ಇಲ್ಲ. ಆದ್ರೆ ಈ ಬೀಜ ಪ್ರಸಾರ ಮಾಡಿದಂತ ಪಕ್ಷಿ ಇದೆಯಲ್ಲ, ಆ ಗಿಡಗಳು ಮಾತ್ರ ಹಾಳಾಗೋದಿಲ್ಲ, ಬಂದೇ ಬರ್ತಾವ ಅವು, ಹತ್ರನೋ ದೂರನೋ. ಹಾಗಾಗಿ ಈ ಮೂಲಕ ಕೂಡ ಅರಣ್ಯೀಕರಣ ಜಾಸ್ತಿ ಆಗುತ್ತೆ ನಮ್ಮ ಪಕ್ಷಿಗಳಿಂದ. ಮನುಷ್ಯರು ಮಾಡೋದಕ್ಕಿಂತ ಪಕ್ಷಿಗಳು ಹಾಕಿದಂತ ಏನು ಬೀಜ ಇದೆ ಇವುಗಳೆಲ್ಲ, ಅವು ಹೆಚ್ಚಾಗಿ ಚೆನ್ನಾಗಿ ಬೆಳೀತಾವೆ. ಅದ್ ಆ ಮುಖಾಂತರವಾಗಿ ಆದ್ರೂ ನಾವು ಪಕ್ಷಿಗಳನ್ನ
1: ಉಳಿಸ್ಬೇಕು,
0: ಕಾಡು ಬೆಳೀಲಿಕ್ಕೆ ಅವು ಪ್ರಮುಖ ಕಾರಣ ಆಗ್ತವೆ.
1: ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬೀಜಗಳನ್ನ ತಗೊಂಡೋಗ್ತವೆ.
0: ಹೌದು ಹೌದು. ಇನ್ನೊಂದು, ನಮ್ಮ ಪ್ರಕೃತಿನಲ್ಲಿ ಇಲಿಗಳ ಸಂಖ್ಯೆ ಜಾಸ್ತಿ
1: ಕೇಳಿ. ಹೌದು ಮೇಡಮ್, ಸಾಕಷ್ಟು ಇದೆ ಇಲಿಗಳ ಸಂಖ್ಯೆ.
0: ಆ ಇಲಿಗಳನ್ನ ತಿನ್ನುವಂತ ಗೂಬೆ ಇದೆಯಲ್ಲ, ಗೂಬೆ ಅತ್ಯಂತ ಮುಖ್ಯವಾದ ಪಕ್ಷಿ ಅದು. ಗೂಬೆ, ಗಿಡದ ಹದ್ದು ಇವೆಲ್ಲವೂ ಸಹ ಇಲಿಗಳನ್ನ ನಿಯಂತ್ರಣ ಮಾಡ್ತವೆ. ಇಲಿಗಳು ನಮ್ಮ ಬೆಳೆಗಳಲ್ಲಿ 20-25% ಅಷ್ಟು ಅವುಗಳ ಪಾಲಾಗುತ್ತೆ ಬೆಳೆದದ್ದು, ಅದನ್ನ ನಿಯಂತ್ರಣ ಮಾಡುವಂತವು ಕೂಡ ಈ ಪಕ್ಷಿಗಳೇ ಆಗಿರ್ತವೆ. ಗೂಬೆ, ಗಿಡದ ಹದ್ದು, ಕೆಂಬೂತ ಇಂಥವೆಲ್ಲ ಇದಾವಲ್ಲ, ಅವು ಆ ಇಲಿ ಹೆಗ್ಗಣಗಳನ್ನ ತಿಂದು ಅವುಗಳ ಸಂತಾನವನ್ನ ನಿಯಂತ್ರಣ ಮಾಡ್ತವೆ. ಸೊ ಇದು ಯಾರಿಗೆ ಲಾಭ ಅಲ್ವಾ?
1: ಹೌದು, ಪ್ರತಿಯೊಂದು ನಾವು ಪಕ್ಷಿಗಳನ್ನ ನಮ್ಮ ಒಂದು ಗಮನದಲ್ಲಿ ಇಟ್ಕೊಂಡು ನಾವು ಜೀವನ ಮಾಡಲ್ಲ, ಬಟ್ ಪಕ್ಷಿಗಳೇನಂತಂದ್ರೆ ಪ್ರತಿಯೊಂದು ಒಂದು ಪರಿಸರವನ್ನಾಗಿರ್ಬೋದು ನಮ್ಗಾಗಿರ್ಬೋದು ಸೊ ಎಲ್ಲವೂ ಅನುಕೂಲಕರವಾಗಿಯೇ ಜೀವನ ಮಾಡ್ತಾ ಇದೆ.
0: ಹೌದು ಹೌದು. ಇನ್ನೊಂದು, ಕಾಡಿನಲ್ಲಿ ಸತ್ತಂತ ಪ್ರಾಣಿಗಳು ಕೊಳತ್ರೆ ವಾಸನೆ ಬರಬೇಕು ಅಲ್ವಾ? ಎಲ್ಲಿಯೂ ಬರೋದಿಲ್ಲ ಆತರ ಕೆಟ್ಟ ವಾಸನೆ ಬರೋದಿಲ್ಲ. ಯಾಕೆ? ರಣಹದ್ದುಗಳು ಗಿಡದ ಮತ್ತೆ ಕಾಡಿನ ಕಾಗೆ ಅಂತ, ನಮ್ಮ ಕಾಗೆಗಿಂತ ಅದು ಕಾಗೆಗಳಿರ್ತಾವ, ಅವು ಅವುಗಳೆಲ್ಲ ಬಿಟ್ಟು ಪರಿಸರನ ಸ್ವಚ್ಛ ಮಾಡ್ತವೆ. ಅಂದ್ರೆ ಕೊನೆಯದು ವಿಘಟನೆ, ಭೂಮಿಗೆ ವಿಘಟನೆ ಆಗುವಂತ ಪರಿಸ್ಥಿತಿಯಲ್ಲಿಯೂ ಸಹ ಅಂದ್ರೆ ಬರೀ ಮೂಳೆಗಳನ್ನ ಮಾತ್ರ ಬಿಡ್ತವೆ, ಉಳಿದಂತೆ ಎಲ್ಲ ತಿಂದು ಸ್ವಚ್ಛ ಮಾಡ್ತವೆ. ಅದು ಕೂಡ ನಮ್ಮ ಪ್ರಕೃತಿನ ಅಂದ್ರೆ ಕಾಡಿನಲ್ಲಿ ಗೊಬ್ಬರ ಆಗ್ಲಿಕ್ಕೆ ಇದಾಗ್ಲಿಕ್ಕೆ ಎಲ್ಲ ಸಹಾಯ ಮಾಡುವಂತ ಆ ಪಕ್ಷಿಗಳು ಅವು ಕೂಡ ಇದ್ದಾವೆ. ಇನ್ನ ನೊಣ ಹಿಡ್ಕ ನಿಮಗೊಂದ್ ಮೊದ್ಲೇ ಹೇಳ್ದೆ, ಆಮೇಲೆ ಹೇಳ್ತೀನಿ. ನೊಣ ಹಿಡ್ಕ ಅನ್ನೋದ್ರಲ್ಲಿ ಅದರಲ್ಲಿ 7-8 ಜಾತಿಯ ನೊಣ ಹಿಡ್ಕಗಳಿವೆ. ಇವು ಈ ಸಾಂಕ್ರಾಮಿಕ ರೋಗ ಆಗೋದನ್ನ ತಡೀತಾವೆ ನೋಡಿ. ಈಗ ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣು ಜಾಸ್ತಿ ತಿನ್ನೋದು, ಎಲ್ಲೆಲ್ಲೋ ಎಸೆಯೋದು, ಇದೆಲ್ಲ ಬಂದೇ ಗೊತ್ತು ನಿಮಗೆಲ್ಲರಿಗೂ. ಮತ್ತೆ ಹಾಗೆ ನೊಣಗಳು ಜಾಸ್ತಿ ಆಗ್ತಾ ಹೋಗ್ತವೆ ಈ ಕಾಲದಲ್ಲಿ. ಆ ನೊಣಗಳನ್ನ ಹಿಡಿದು ತಿನ್ನುವಂತಹ ಕೆಲಸ ನೊಣ ಹಿಡಕಗಳು ಮಾಡ್ತದೆ. ಅವು ನೋಡ್ಲಿಕ್ಕೆ ನಮ್ಮ ಗುಬ್ಬಿಗಿಂತ ಒಂಚೂರು ದೊಡ್ಡದು ಚಿಕ್ಕದು ಈ ತರ ಇರುತ್ತೆ, ಬಣ್ಣ ತುಂಬಾ ಕಲರ್ಫುಲ್ ಅವು ನೋಡಿದ್ರೆ ನೊಣ ಹಿಡ್ಕಗಳು. ಕೇಸರಿ ಬಣ್ಣ ಇದೆ, ನೀಲಿ ಬಣ್ಣ ಇದೆ, ಹಸಿರು ನೀಲಿದಿದೆ, ಬಿಳಿದಿದೆ, ಕಪ್ಪುದಿದೆ, ಈ ತರದ್ದೆಲ್ಲ ಇರ್ತಾವ ನೀವು ನೋಡಿರ್ತಾರ ಹೊರಗಡೆ ಕಸ ಇರುವ ಕಡೆ ಎಲ್ಲ ಹಾರಾಡ್ತಿರ್ತಾವ ನೋಡಿ, ಅವನ್ನ ನೊಣ ಹಿಡ್ಕ ಅಂತ ಕರೀತಾರೆ. ಅವೆಲ್ಲ ಅವು ಕೂಡ ಪರಿಸರವನ್ನ ಸ್ವಚ್ಛ ಮಾಡಿ ಆ ನೊಣಗಳನ್ನ ತಿಂತವೆ. ಅಂದ್ರೆ ಆ ಸಾಂಕ್ರಾಮಿಕ ರೋಗ ಹರಡದೇ ಇರುವ ಹಾಗೆ ನೋಡ್ಕೊಳ್ಳುವಂತ ಕೆಲಸವನ್ನು ಕೂಡ ಅವು ಮಾಡ್ತವೆ. ಅವು ನೊಣ ಹಿಡ್ಕಗಳು ಅಂತ. ಇನ್ನೊಂದು ವಿಶೇಷವಾದ ಹಕ್ಕಿದು ಹೇಳ್ಬಿಡ್ತೀವಿ, ನಮ್ಮಲ್ಲಿ ಇದೆ ಕೋಲಾರದಲ್ಲಿ, ಅದು
1: ನಮ್ಮ ಜಿಲ್ಲೆ,
0: ಅದು ಜೇನು ಬಾಕ ಅಂತ ಅದ್ರ ಹೆಸರು.
1: ಜೇನು ಬಾಕ,
0: ಜೇನು ಅಥವಾ ಕಳ್ಳಿಪೀರ ಅಂತಾರೆ ಹಳ್ಳಿ ಭಾಷೆಯಲ್ಲಿ ಕಳ್ಳಿಪೀರ. ಅದು ಅದು ಮನುಷ್ಯನನ್ನ ಕರೆಯುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಜೇನು ಹುಟ್ಟನ್ನ ನೋಡಿದ್ರೆ ಮನುಷ್ಯನನ್ನ ಕರಿ ಒಂದ್ ವಿಚಿತ್ರ ಧ್ವನಿಯಲ್ಲಿ ಕರೀತದೆ. ಆದ್ರೆ ಅವ್ನ ಮುಂದೆ ಹಾರ್ತಾ ಹೋಗುತ್ತೆ, ಇವ್ರು ಮನುಷ್ಯರಿಂದ ಹೋಗ್ತಾರೆ. ಆಮೇಲೆ ಆ ಹುಟ್ಟನ್ನ ಇವರು ಕೆಳಗಡೆ ಒಂದು ಹೊಗೆ ಹಾಕ್ತಾರೆ, ಸಾಯಿಸೋದಿಲ್ಲ. ಆ ಒಂದು ಗಿಡ ಮೂಲಿಕೆ ಇದೆ, ಅದ್ರದ್ದ ಎಲೆ ಮಾತ್ರ ಹಾಕಿದ್ರೆ ಆ ಜೇನು ಹುಳುಗಳೆಲ್ಲ ಕೆಳಗ್ ಬೀಳ್ತವೆ, ಮೂರ್ಛೆ ಹೋಗಿ. ಆಮೇಲೆ ಇವ್ರು ಜೇನು ತಕ್ಕೊಳ್ತಾರೆ, ಆ ಜೇನು ಮೇಣವನ್ನ ಅದು ತಿನ್ನುತ್ತೆ
1: ಪಕ್ಷಿ ಜೇನು.
0: ಹೌದು. ಮತ್ತೆ ಒಂದೇ ಒಂದು ಜೇನು ಹುಳುವನ್ನ ಒಂದು ಸಾರಿ ಒಂದು ಹುಳವನ್ನು ಮಾತ್ರ ಅದು ತಿನ್ನುತ್ತೆ, ಅದ್ರದ್ದೊಂದು ಸ್ಪೆಷಾಲಿಟಿ ಅದು.
1: ಒಂದೇ ಒಂದು ಜೇನು ಹುಳು,
0: ಒಂದೇ ಒಂದು ಜೇನು ಹುಳನ್ನ ತಿನ್ನುತ್ತೆ. ತಿನ್ನುವಾಗ ಅದ್ರಲ್ಲಿ ಮುಳ್ಳು ಇರುತ್ತೆ ಅಲ್ವಾ, ಆ ಮುಳ್ಳನ್ನ ಒಂದು ಬಂದು ರೆಂಬೆಗೆ ಪಟ ಪಟ ಅಂತ ಬಡ್ದು ಆ ಮುಳ್ಳನ್ನೆಲ್ಲ ತೆಗೆದು ಆಮೇಲೆ ತಿನ್ನುತ್ತೆ ಅದು. ಇದು ಅದ್ರ ವಿಶೇಷ ಜೇನು. ಇದ್ದಾವೆ ಪಕ್ಷಿಗಳೆಲ್ಲ
1: ಅವಕ್ಕೆ ತಿಳಿದಿದೆ ಎಂದು, ಜೇನು ಹುಳದಲ್ಲಿ ಒಂದು ಮುಳ್ಳು ಇರುತ್ತೆ ಅದನ್ನ ತೆಗಿಬೇಕು ಅಂದ್ರೆ ಅವುಗಳಿಗೆ ಎಷ್ಟು ಒಂದು ಜ್ಞಾನ ಇದೆ ಪಕ್ಷಿಗಳ.
0: ಹೌದು ಹಾಗೆ. ಆಮೇಲೆ ಇನ್ನು ಜಲಚರಗಳಲ್ಲಿ ಇರುವಂತಹ ಪಕ್ಷಿಗಳು ಇದಾವೆ, ಕೆಲವೆಲ್ಲ ನಮ್ಗೆ ವಲಸೆ ಬರ್ತವೆ, ಕೆಲವು ಇಲ್ಲಿಯೇ ಇರ್ತವೆ. ಆ ವಲಸೆ ಬಂದಂತ ಪಕ್ಷಿಗಳನ್ನ ಕಾಯ್ತಾ ಇರ್ತಾರೆ ನಮ್ ಜನ. ಈಗ ಕೊಕ್ಕರೆ ಬೆಳ್ಳೂರು ಅಂತ ಹೆಸರು ಕೇಳಿರ್ತೀರ ಅಲ್ವಾ?
1: ಹೌದು ಮೇಡಮ್, ಕೊಕ್ಕರೆ ಬೆಳ್ಳೂರು ಇವೆಲ್ಲ ಕೇಳಿದ್ವಿ.
0: ಹೌದು. ಹಾಗೆ ಡಿಸೆಂಬರ್ ನವೆಂಬರ್ ತಿಂಗಳಿಗೆ ಕಾಯ್ತಾ ಇರ್ತಾರೆ. ಅಂದ್ರೆ ನಮ್ಮ ಮನೆಗೆ ಆ ಅತಿಥಿ ಬರ್ತಾ ಇದ್ದಾರೆ ಈಗೆಲ್ಲ ಅಂತ ಅಂದ್ರೆ ಬಂದ ತಕ್ಷಣ ಅವುಗಳಿಗೆ ಆಹಾರ ಕೊಡೋದು, ನೀರಿಡೋದು, ಅದೆಲ್ಲ ಮಾಡ್ತಾರೆ ಅವರು. ಹೋಗುವಾಗ ಅವುಗಳು ಹೋಗುವಾಗ ಮನೆಯಿಂದ ಯಾರೋ ಹೋದ್ರು ಅನ್ನುವಂತ ಭಾವನೆನೆ ಅವರಿಗೆ, ತುಂಬಾ ದುಃಖ ಪಡ್ತಾರೆ ಆ ಜನ. ಯಾಕೆ ಹಾಗೆ ಅಂದ್ರೆ ಕೊಕ್ಕರೆ ಬೈಯಿಂದ ಬರುವಂತ ಹಿಕ್ಕೆ ಇದೆಯಲ್ಲ, ಅದು ಅವರಿಗೆ ಬೇರೆ ಯಾವುದೇ ಗೊಬ್ಬರಕ್ಕಿಂತ ಅದು ತುಂಬಾ ಉತ್ಕೃಷ್ಟವಾದ ಗೊಬ್ಬರ ಅವರಿಗೆ, ಅವ್ರ ಹೊಲಕ್ಕೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇವು ಫೆಬ್ರವರಿಗೆ ವಾಪಸ್ ಹೊರಟ್ಬಿಡ್ತವೆ, ನವೆಂಬರ್ ತಿಂಗಳಿಗೆ ಬಂದು ಫೆಬ್ರವರಿಗೆ ವಾಪಸ್ ಹೋಗ್ತವೆ.
1: ಸೊ 4 ತಿಂಗಳುಗಳು ಆ ಒಂದು ಸಮಯದಲ್ಲಿ ನಮ್ಮ ಒಂದು ಪ್ರದೇಶದಲ್ಲಿ.
0: ಹೌದು, ನಮ್ ಪ್ರದೇಶ ಅಂದ್ರೆ ಯಾವಾಗ್ಲೂ ವಲಸೆ ಬರೋದು ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಅವುಗಳಿಗೆ ವಾತಾವರಣ ಸರಿಯಾಗಿರಲ್ಲ ಅವುಗಳ ಜೀವನ ಕ್ರಮಕ್ಕೆ, ಮತ್ತೆ ಆಹಾರ ಸಿಗೋದಿಲ್ಲ, ಅದನ್ನ ಹುಡ್ಕೊಂಡು ಬರ್ತವೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಈಗ ನಮ್ಮಲ್ಲಿ ಬರುವಂತದ್ದು ಹಿಮಾಲಯದಿಂದ ಬರ್ತದೆ, ಅಫ್ಘಾನಿಸ್ತಾನದಿಂದ ಬರ್ತವೆ, ಪಾಕಿಸ್ತಾನದಿಂದ ಬರ್ತವೆ, ಭೂತಾನ್ ಇಂದ ಬರುತ್ತೆ, ಚೀನಾ ಇಂದ ಬರುತ್ತೆ, ಆಸ್ಟ್ರೇಲಿಯಾದಿಂದ ಬರುತ್ತೆ, ಇಂಗ್ಲೆಂಡ್ ಇಂದ ಬರ್ತವೆ. ಅಂದ್ರೆ ಅವು ಬಂದವು ಒಂದೇ ಪ್ರದೇಶವನ್ನೇ ಅವಲಂಬಿಸಿರ್ತವೆ, ಅದು ಒಂದು ಪ್ರತಿ ವರ್ಷ ಕೂಡ. ಇಲ್ಲಿ ಬಂದು ವಂಶಾಭಿವೃದ್ಧಿ ಮಾಡ್ಕೊಂಡು ಮತ್ತೆ ತಮ್ಮೂರಿಗೆ ಅವು ಹೋಗ್ತವೆ.
1: ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು, ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.
0: ನಮಸ್ಕಾರ.
2: ಪ್ರೀತಿಯ ಕೇಳುಗರೆ, ಇದುವರೆಗೂ ಕೇಳಿದರಲ್ಲವೇ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಕೋಲಾರ ಜಿಲ್ಲೆಯ ಪಕ್ಷಿ ನೋಟದ ಕುರಿತು ಸಂದರ್ಶನ ಕಾರ್ಯಕ್ರಮ ಭಾಗ ಒಂದರಲ್ಲಿ ಶ್ರೀಮತಿ ಭೀಮರಾವ್ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕಡೆಯಿಂದ ರವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತಾ ಇನ್ನು ನಮ್ಮ ನಿಮ್ಮ ಭೇಟಿ ಭಾಗ ಎರಡರ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು.

0: Company. ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳುಗರೆ, ಇವತ್ತಿನ ದಿನ ಕೋಲಾರ ಜಿಲ್ಲೆ ಪಕ್ಷಿಯ ನೋಟದ ಭಾಗ 2 ಸಂಚಿಕೆಯ ಸಂದರ್ಶನದ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಮತಿ ಮಂಜುಳಾ ಭೀಮ್ರಾಂ, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ, ರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ. ಅದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ನಿಮಗೆ ಹೇಳ್ಬಿಡ್ತೀನಿ, ಇವತ್ತು ನಮ್ ಕೋಲಾರ್ಗೆ ಸಂಬಂಧಿಸಿದ್ದಲ್ಲ, ಆದ್ರೂ ಒಂದ್ ಹೇಳ್ತೀನಿ.
0: ಹೌದು,
1: ಅಲ್ಬಟ್ರಾಸ್ ಅಂತ ಅದರ ಹೆಸರು, ಗಲ್ ಅಂತ ಹೇಳ್ತಾರೆ. ಅದು ಸುಮಾರು 7,000 ಕಿಲೋಮೀಟರ್ ದೂರದಿಂದ ಬರುತ್ತೆ ನಮ್ಮ
0: ಭಾರತ
1: ಕಡಲ ತೀರ. ಅದು ಬಂದ ಮೇಲೆ ಇಲ್ಲಿ ಕಡಲ ತೀರದಲ್ಲಿ ಅದರದ್ದು ವಾಸ, ಮೀನು ಏಡಿ ಆ ತರದ್ದೆಲ್ಲ ತಿಂದು ಬದುಕುವಂತಹದ್ದು. ತನ್ನ ಮರಿಗಳನ್ನ ದಡದಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಮಧ್ಯೆ ಮರಿಗಳನ್ನ ಮಾಡುತ್ತೆ. ಮಾಡಿ ಆ ಮರಿಗಳು ಓಡಾಡ್ಲಿಕ್ಕಿರುವಾಗಿ ತನ್ನ ಆಹಾರವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಆದ ತಕ್ಷಣ ತಂದೆ ತಾಯಿ ಇಬ್ರು ಹೊರಟೋಗ್ಬಿಡ್ತವೆ. ಅಂದ್ರೆ ಕಾಡಿನ ಮುಖಾಂತರ ಹೋಗಲ್ಲ, ಅವು ಸಾಗರದ ಮೇಲೇನೆ ಹೋಗೋದು
0: ಆ ಪಕ್ಷಿ.
1: ಆ ಪಕ್ಷಿ ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ರೆ ಹಾರ್ಲಿಕ್ಕೆ 600-700 ಕಿಲೋಮೀಟರ್ ವರೆಗೆ ರೆಕ್ಕೆ ಬಡಿಯೋದಿಲ್ಲ, ಅದು
0: ಮುಕ್ತಾನೆ ಇರುತ್ತೆ.
1: ಹೌದು, ಅದರ ದೇಹದ 10 ಪಟ್ಟು ದೊಡ್ಡದು ರೆಕ್ಕೆ ಅದರದ್ದು. 600-700 ಕಿಲೋಮೀಟರ್ ರೆಕ್ಕೆ ಬಡಿದ ಹಾಗೆ ಹಾರುತ್ತೆ. ಇನ್ನೊಂದು, ತಾನು ಹೊರಟ ಪ್ರದೇಶದಿಂದ ತಾನು ತಲುಪುವ ಪ್ರದೇಶದವರೆಗೂ ಎಲ್ಲಿಯೂ ಆಹಾರ ತಗೊಳ್ಳಲ್ಲ, ಅದ್ರ ವಿಶೇಷತೆ. ಅಲ್ಲಿ ಹೋಗಿ ತಲುಪುತ್ತೆ ಅದು, ಆಮೇಲೆ ಈ ಮರಿಗಳು ಹಾರ್ಕೊಂಡು ಹೋಗ್ತವೆ. ಹೇಗೆ ಅವು ತನ್ನ ತಂದೆ ತಾಯಿಯನ್ನೇ ಹುಡ್ಕೊಂಡು ಹೋಗ್ತವೆ?
0: ಹೌದು, ಇದು ಒಂದು ವಿಸ್ಮಯ. ಹೌದು
1: ವಿಸ್ಮಯ ಅಲ್ವಾ? ಅದೇ ದಾರಿನಲ್ಲೇ ಹೋಗ್ತವೆ ಇವು. ಅಂದ್ರೆ ಅದ್ರದ್ದೊಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ ವಾತಾವರಣದಲ್ಲಿ ಹಾರುವಾಗ, ಅದನ್ನ ಅನುಸರಿಸ್ಕೊಂಡು ಇವು ಹೋಗಿ ತನ್ನ ತಂದೆ ತಾಯಿಯನ್ನ
0: ಮುಟ್ತವೆ. ಇದು ವಿಶೇಷತೆ ಆಗಿರುತ್ತೆ.
1: ವಿಶೇಷ, ಹೌದು. ಮತ್ತೆ ವಾಪಸ್ ಮುಂದಿನ ವರ್ಷ ಬರ್ತವೆ. ಅಂದ್ರೆ ಅವು ತಂದೆ ತಾಯಿ ಒಂದ್ ಏಕಪತ್ನಿ ಏಕಪತಿ ಇರುವಂತ ಸ್ಥಳವು ಆತರ. ಅತ್ತ ಕೆಲವು ಪಕ್ಷಿಗಳಲ್ಲಿ ಹಾಗೆ ಇದ್ದಾವೆ. ಸೊ ಹಾಗಾಗಿ ಆತರ ವಿಶೇಷವಾದಂತ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ಲ?
0: ಹೌದು, ಯಾಕಂದ್ರೆ ಅವುಗಳ ವಿಸ್ಮಯ ತಿಳ್ಕೊಳ್ತಾ ಹೋದಾಗ ನಮ್ಮ ಒಂದು ಜ್ಞಾನನು ಸಹ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಒಂದು ಜೀವನದ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ.
1: ಹೌದು, ಹಾಗೆ ತುಂಬಾ ಪಕ್ಷಿಗಳಲ್ಲಿ ಆತರ ವಲಸೆ ಬಂದ ಪಕ್ಷಿಗಳೆಲ್ಲ ಇರುವಂತಹ ಕಡೆ ನಾವು ಒಂದ್ ರೀತಿ ಪ್ರಾಕೃತಿಕ ಸಮತೋಲನ ಇದೆ ಅಂತಲೇ ನಾವು ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತ ಪಕ್ಷಿ ಇದು. ಇದರಲ್ಲಿ 7-8 ಪ್ರಭೇದದ ಬಣ್ಣದ ಸುಂದರವಾದ ಪಕ್ಷಿ ಅಂದ್ರೆ ಮಿಂಚುಳ್ಳಿ. ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ ಇದು ಒಂದೇ ಇರೋದು, ಜಂಟಿಯಾಗಿ ಯಾವತ್ತೂ ಇರೋದಿಲ್ಲ, ಒಂದೊಂದೇ.
0: ಹೌದು, ತಾವ್ ಹೇಳಿದಂಗೆ ನನ್ಗೆ ಈಗ ನೆನಪಾಗ್ತದೆ, ನಾನು ಸಹ ನಮ್ಮ ಒಂದು ತಮ್ಮತ್ತ ವಾತಾವರಣದಲ್ಲಿ ನೋಡಿದೀನಿ, ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಟ್ ಒಂದೇ ಒಂದ್ ಪಕ್ಷಿ ಇರುತ್ತೆ. ನೀವ್ ಹೇಳಿದಾಗ ನನಗೂ ನೆನಪಾಯ್ತು.
1: ಇದು ಒಂದ್ 20 ಅಡಿ ಮೇಲೆ ಹಾರುತ್ತೆ ತನ್ನ ಆಹಾರ ಉಳ್ಕೊಳಕ್ಕೆ, ಮೀನೇ ಅದು ತಿನ್ನೋದು. ಅದು ಇದ್ದ ಕಡೆ ನೀರು ಶುದ್ಧವಾಗಿದೆ ಅಂತಲೇ ಅರ್ಥ, ಅದು ಕೆಸರು ಪಸರಿರೋ ಕಡೆ ಎಲ್ಲ ಹೋಗೋದಿಲ್ಲ ಮಿಂಚುಳ್ಳಿ. 20 ಅಡಿ ಮೇಲೆ ಹಾರಿ ಅದು ಬೇಟೆ ಆಡಿ ಇಡ್ಕೊಂಡ್ಬಿಟ್ಟು ಮೀನನ್ನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ ಅದು, ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ, ಹಿಡಿದ್ಬಿಟ್ಟು ಒಂದು ಮರದ ಹತ್ರನೋ ತಂತಿ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಇಡೀ ನುಂಗಿ ಇಡೀ ಕತ್ತನ್ನ ತಿರುಗಿಸುತ್ತ ಅದು ತನ್ನ ದೇಹ ಒಂದ್ ರೌಂಡ್ ಸರ್ಕಲ್ ತರ ಸುತ್ತಬಿಟ್ಟು ಆಮೇಲೆ ನೀರೆಲ್ಲ ಕೊಡ್ಕೊಂಡ್ಬಿಟ್ಟು ಹೊರಟೋಗ್ಬಿಡ್ತದೆ. ಇದು ಇದರ ವಿಶೇಷತೆ. ಮಿಂಚುಳ್ಳಿ ಎಲ್ಲಿದೆಯೋ ಅಲ್ಲಿ ನೀರು ಶುದ್ಧವಾಗಿದೆ. ಇನ್ನೊಂದೇನು ಅಂದ್ರೆ ನಮ್ಮ ಕೋಲಾರದವ್ರು ನಂಬಿರೋದು, ಮಿಂಚುಳ್ಳಿ ನಮ್ಮ ಹೊಲಕ್ಕೆ ಈ ವರ್ಷ ಬಂದಿದೆ ಅಂದ್ರೆ ನಮ್ಮ ಬೆಳೆ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ಇವರಿಗೆ. ಅದಕ್ಕೇನ್ ಮಾಡ್ತಾರೆ, ಆ ಮಿಂಚುಳ್ಳಿ ಬರ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ತಾರೆ ಇಲ್ಲಿ ಜನಗಳು. ಅದಕ್ಕೇನ್ ಬೇಕೋ ಅಂತದ್ದು, ಮೀನನ್ನು ಇಡಬಹುದು ಅಥವಾ ನೀರನ್ನು ಇಡಬಹುದು ಆತರ ಆತರ ಎಲ್ಲ ಮಾಡ್ತಾರೆ. ಅದು ಒಂದು ಇದು ಅಂದ್ರೆ ಆಯಾ ಊರಿನ ಪದ್ಧತಿಯ ಪ್ರಕಾರ ಒಂದು ನಡೀತದೆ, ಅದು ಕೂಡ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಒಂದು ರೀತಿ ಅಂತ
0: ಹೇಳ್ತಾರೆ.
1: ಹಿಂದೆಲ್ಲ ಏನ್ ಮಾಡ್ತಿದ್ರು, ದೇವರ ವನ ಅಂತ ಮಾಡ್ತಿದ್ರು, ಪವಿತ್ರ ವನ ಅಂತ ಮಾಡ್ತಿದ್ರು, ನಾಗವನ ಅಂತ ಬೆಳೆಸ್ತಿದ್ರು. ಇವೆಲ್ಲವೂ ಕೂಡ ಈ ಪ್ರಾಣಿ ಪಶು ಪಕ್ಷಿಗಳನ್ನ ಉಳಿಸ್ಲಿಕ್ಕೋಸ್ಕರವಾಗಿಯೇ ಅವುಗಳನ್ನ ಮಾಡಿತ್ತು.
0: ಹೌದು, ಪ್ರತಿ ಊರಿನ ಸುತ್ತಮುತ್ತ ಇದ್ದೇ ಇರ್ತಾ ಇತ್ತು.
1: ಹೌದು, ಒಂದು ಪವಿತ್ರ ವನ ಅಂದ್ರೆ ಅಲ್ಲಿ ಯಾರು ಮನುಷ್ಯರು ಹೋಗ್ತಾ ಇರ್ಲಿಲ್ಲ, ಬರೀ ಅಲ್ಲಿ ಪ್ರಾಣಿ ಪಕ್ಷಿ ಹಾವು ಇವು ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಿತ್ತು ಅಂತ ಒಂದು. ಅಂದ್ರೆ ಪ್ರಾಕೃತಿಕವಾಗಿ ಸಮತೋಲವನ್ನ ಕಾಪಾಡ್ಲಿಕ್ಕೋಸ್ಕರ ಈ ನಾಗಬನಗಳು, ಪವಿತ್ರ ಬನಗಳು, ಕಾಡು ಅಂದ್ರೆ ದೇವರ ಕಾಡು ಈ ತರ ಎಲ್ಲ ಬಂತು. ಈಗ ಅವೆಲ್ಲ ಹೋಗಿ ಬಿಟ್ಟಿದಾವೆ, ಎಲ್ಲೂ ಕಾಣೋದೇ ಇಲ್ಲ.
0: ಎಲ್ಲಿ ಸ್ವಲ್ಪ ಜಾಗ ಸಿಕ್ಕುತ್ತೆ ಅದನ್ನ ಬಳಸ್ಕೊಳ್ತಾರೆ.
1: ಹೌದು ಹೌದು, ಆತರದ್ದು. ಇನ್ನೊಂದು ಜೌಗು ಪಕ್ಷಿ ಅಂತ ಇದೆ ನಮ್ಮಲ್ಲೂ, ಇದು ಕೋಲಾರದಲ್ಲೂ ಇದೆ. ಎಲ್ಲಿ ನೀರು ತುಂಬಾ ಕೆಸರು ಕೆಸರು ತರ ಇರುತ್ತೆ ನೋಡ್ರಿ, ಲ್ಯಾಟ್ರೈಟ್ ಸಾಯಿಲ್ ಅಂತೀವ ಅದನ್ನ, ಅಲ್ಲಿ ಆ ಪಕ್ಷಿ ನೀರನ್ನೆಲ್ಲ ಕುಡಿತದೆ, ಆ ಮಣ್ಣನ್ನ ಮತ್ತೆ ಫಲವತ್ತಾಗಿ ಮಾಡುತ್ತಾರೆ. ಇದು ಜೌಗು ಪಕ್ಷಿ ಅಂತ. ಅದು
0: ಹೌದು, ಎಲ್ಲಿ ಜೌಗು ಪ್ರದೇಶ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ. ಹೌದು
1: ಹೌದು, ಅಲ್ಲಿ ಇರ್ತದೆ ನೋಡಿ ಕೆಲವು ಪಕ್ಷಿಗಳ ಕೆಸರಲ್ಲಿ. ಹಾಗೆ ನೀವು ಇನ್ನೊಂದು ನೋಡಿರ್ತೀರ, ಕೆಸರಿನಲ್ಲಿ ಬಿಳಿ ಕೊಕ್ಕರೆ ತರ ಇರ್ತದೆ, ಕೊಕ್ಕರೆ ಅಲ್ಲ ಅದು, ಬಟ್ ಕೊಕ್ಕರೆ ತರ ಇರುತ್ತೆ, ಬಿಳಿದು ಕಪ್ಪುದು, ಅದರಲ್ಲಿ ವಿವಿಧ ಬಣ್ಣಗಳೆಲ್ಲ ಇರ್ತದೆ. ಅವೆಲ್ಲವೂ ಸಹ ಆ ನೀರನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತವೆ ಅವೆಲ್ಲ.
0: ಸೊ
1: ಹಾಗಾಗಿ ಜಲಚರಗಳು ಬೇಕು ನಮಗೆ, ಹಾರಾಡುವ ಪಕ್ಷಿಗಳು ಬೇಕು, ಓಡುವ ಪಕ್ಷಿಗಳು ಕೂಡ ಬೇಕು, ಇರಬೇಕು ನಮ್ಮ ಜೊತೆಯಲ್ಲಿ.
0: ಯಾಕಂದ್ರೆ ಪ್ರತಿಯೊಂದು ಪಕ್ಷಿಯ ಕೊಡುಗೆ ತುಂಬಾ ಅಪಾರವಾದದ್ದು ನಮಗೆ.
1: ಹೌದು, ಎಲ್ಲ ರೀತಿನಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಅವುಗಳು ಏನ್ ವಾಸ ಮಾಡ್ತೇವೆ ಅಲ್ಲೆಲ್ಲ ಅವು ತನ್ನಷ್ಟ ತಾನೇ ಪ್ರಕೃತಿಯಲ್ಲಿ ಸಮತೋಲನ ಆಗುವ ರೀತಿಯಲ್ಲೇ ನಡ್ಕೊಳ್ತಾವ.
0: ಹೌದು,
1: ಹಾಗಾಗಿ ಅವುಗಳ ಪಕ್ಷಿ ಧ್ವನಿ ಇರಬಹುದು, ಬಣ್ಣಗಳಿರಬಹುದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಾಕರ್ಷಣೆ ಆಗಿನೇ ಅವುಗಳ ಅಳಿವಿನ ಅಂಚಿಗೆ ಬಂದೇನೋ ಅಂತ ಅನ್ಸುತ್ತೆ ಇವತ್ತು ನೋಡಿದ್ರೆ.
0: ಹೌದು, ಕೆಲವೊಮ್ಮೆ ಅದು ಸಹ ಕಾರಣವಾಗಿರುತ್ತೆ. ಹೌದು,
1: ಕಾರಣ ಆಗಿದೆ
0: ಮನುಷ್ಯ
1: ದುರಾಸೆಗೆ. ಇವೆಲ್ಲ ತನಗೇನೋ ಬೇಕು ಅಂತ ಅವುಗಳ ಪುಕ್ಕಗಳನ್ನು ತಕ್ಕೊಳ್ಳೋದು ಮಾಂಸಕ್ಕೋಸ್ಕರ, ಇವೆಲ್ಲವೂ ಇದ್ದೇ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಅದರದ್ದು ವಂಶ ಬೆಳೀಲಿಕ್ಕೂ ಕೂಡ ನಾವು ಸಹಾಯ
0: ಅವಕಾಶ ಮಾಡ್ಕೊಡ್ಬೇಕು.
1: ಅವಕಾಶ ಮಾಡಿಕೊಡ್ಬೇಕು. ಅದ್ರದ್ದು ಯಾವುದೇ ಆವಾಸ ಸ್ಥಾನ ಇರ್ಲಿ, ಯಾವುದೇ ಬದಲಾವಣೆ ಆಗ್ಲಿ ಅಲ್ವಾ, ಅವೆಲ್ಲವೂ ಕೂಡ ಪಕ್ಷಿಗಳಿಗಾಗ್ಲಿ ಕೀಟಗಳಿಗಾಗ್ಲಿ ಎಲ್ಲಿ ಯಾವ್ದೇ ಇರ್ಲಿ, ಯಾವುದೇ ಅದೊಂದು ಜೀವಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು.
0: ಹೌದು,
1: ವಲಸೆ ಹಕ್ಷಿಗಳು ಪಕ್ಷಿಗಳು ಬರ್ತವೆ, ಅವು ಇಲ್ಲಿ ಸುಮ್ನೆ ಬಂದು ಹೋಗೋದಿಲ್ಲ, ನಮಗೆ ತುಂಬಾ ಲಾಭ ಮಾಡಿಕೊಡ್ತವೆ.
0: ಹೌದು,
1: ಅವು ಕೂಡ ಹಾಗಾಗಿ ವಲಸೆ ಪಕ್ಷಿಗಳು ಬಂದಾಗ್ಲೂ ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿರುವಂತ ಪಕ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ ಕಡೆ ಇದ್ದಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಏನ್ ಹೇಳ್ಬೋದಪ್ಪ, ಪ್ರಾಕೃತಿಕ ಸಮತೋಲನಕ್ಕಾಗಿ ಅವು ಕೇಳ್ಕೊಂಡ ಹಾಗೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಹೀಗೆ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮಗೆ ಅವುಗಳ ಅವಶ್ಯಕತೆ ಇದೆಯೋ ಅವುಗಳಿಂದ ನಮಗೆ ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು.
0: ಅಂದ್ರೆ ಬಹುಶಃ ಏನಾಗಿದೆ ಅಂದ್ರೆ ಮೇಡಮ್, ಈಗಿನ ಪ್ರಸ್ತುತ ಒಂದು ದಿನಗಳಲ್ಲಿ ಅಂದ್ರೆ ಸಾರ್ವಜನಿಕರು ಮರ್ತೋಗಿದ್ದಾರೆ ಅನ್ಸುತ್ತೆ ಸರ್. ಇವಾಗ ಎಂತ ಹೇಳಿದ್ರೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂದ್ರೆ ಆ ಪಕ್ಷಿಗಳಿಗಾಗಿ ನಾವು ಪಕ್ಷಿಗಳಿಗಾಗಿ ನಾವು ಬದುಕಬೇಕು ಆಕ್ಚುಲಿ. ಅದು ಇಲ್ಲಿ ಉಲ್ಟಾ ಪಕ್ಷಿ ಇದ್ರೇನು ಹೋದ್ರೆ ಅನ್ನೋ ಅಂತ ಭಾವನೆ ಬಂದ್ಬಿಟ್ಟಿದೆ ಈಗಾಗ್ಲೇ ಕೆಲವರಲ್ಲಿ.
1: ಹೌದು, ಈಗ ಇತ್ತೀಚೆಗೆ ಸ್ವಲ್ಪ ಜನ ಪಕ್ಷಿ ವೀಕ್ಷಣೆ ಮಾಡೋದು, ಕೆಲವರು ಫೋಟೋಗ್ರಫಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಇನ್ನೊಂದು ಆ ವೀಕ್ಷಣೆ ಮಾಡುವ ರೀತಿನಲ್ಲಿ ಯಾರ್ಯಾರು ಹೋಗ್ತಾರಲ್ವಾ ಅವರೆಲ್ಲರೂ ಸಹ ತುಂಬಾ ತಾಳ್ಮೆಯಿಂದ ಇರ್ಬೇಕಾಗುತ್ತೆ.
0: ಹೌದು, ಕೆಲವೊಂದು ಪಕ್ಷಿಯ ಫೋಟೋ ತಗೊಳ್ಳೋದಕ್ಕೆ ಸಾಕಷ್ಟು ಕೆಲವರು ವರ್ಷಗಳ ಗಟ್ಟಲೆ ಕಾದಿರ್ತಾರೆ.
1: ಹೌದು, ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಒಂದ್ ಕಡೆ ಬರೀತಾರೆ ಅವರ ಪುಸ್ತಕದಲ್ಲಿ, ಅವರು ಮೂಡಿಗೆರೆನಲ್ಲಿ ಇದ್ದಿದ್ದಲ್ವಾ, ಹತ್ರ ತುಂಬಾ ಮರಗಳೆಲ್ಲ ಇತ್ತು, ಅವ್ರ ಮಗು ಹೆಣ್ಮಗಳು, ಅವರು ಒಂದ್ ಮರದ ಮೇಲೆ ಪಕ್ಷಿ ದಿನ ಬಂದು ಬಂದು ಇರ್ತಾ ಇತ್ತು, ಹಾಗೆ ಮೊಟ್ಟೆನೂ ಇಟ್ಬಿಟ್ಟಿದೆ. ಆಮೇಲೆ ಎರಡ್ ಮೂರು ದಿವಸ ಆಯ್ತು, ಬರ್ಲೇ ಇಲ್ಲ ತಾಯಿ ಆಹಾರ ತರಕ್ ಹೋದ್ ವಾಪಸ್ ಬರ್ಲೇ ಇಲ್ಲ. ಇವು ಪಕ್ಷಿಗಳು ಕೊಯ್ ಕೊಯ್ ಮಾಡ್ತಾವಲ್ಲ, ಚೀರ್ ಚೀರ್ತವೆ ಎಲ್ಲ. ಅದು ಮಗು ಹೇಳ್ತಾವೆ, ಅಪ್ಪ ಅಪ್ಪ ಅದನ್ನ ಒಳಗ್ ತಗೊಂಡ್ಬಾರಪ್ಪ, ಅಮ್ಮ ಬರ್ಲಿಲ್ಲ ಅದ್ರ ಅಮ್ಮ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇವ್ರು ತಗೊಂಡ್ ಬಂದು ನೋಡೋಣ ಏನಾದ್ರು ತಿನ್ಸ್ಲಿಕ್ ಆಗುತ್ತಾ ಅಂತ ತಿನ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಒಂದ್ರು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಕೊಡ್ತಾರೆ, ಅದು ಮೂಗ್ನಲ್ಲಿಂದ ಹೊರಗ್ ಬಂದ್ಬಿಡ್ತದೆ. ಆಮೇಲೆ ಅನ್ನದ ಆಗಳನ್ನೆಲ್ಲ ಸಣ್ಣಗೆ ಪಾಯಸ ತರ ಮಾಡಿ ಕೊಡ್ತಾರೆ, ಇನ್ನು ತಿನ್ಲಿಕ್ ಬರಲ್ಲ ಅವ್ಕೆ, ಹಾಗಾಗಿ ಸತ್ತೋಗ್ಬಿಡ್ತಾವ ಮೂರು ಮರಿಗಳನ್ನ. ಅದು ಅವಾಗ ಬರ್ದಿದಾರ, ಅವ್ರ ತಾಯಿ ಕೊಟ್ಟಂತಹ ಗುಟುಕೇನಿದೆ ಅವುಗಳಿಗೆ ಮಾತ್ರ ಅದು ಆಹಾರ.
0: ಹೌದು,
1: ನಾವೇನೋ ಬಹಳ ಪ್ರೀತಿಯಿಂದ ಅವುಗಳಿಗೆ ಏನೋ ಮಾಡ್ಲಿಕ್ಕೆ ಹೋದ್ರೆ ನಾವು ಅವನ್ನ ಉಳಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಪಕ್ಷಿ ಬರುವ ಹಾಗೆ ನಾವು
2: ನೋಡ್ಕೊಳ್ಬೇಕು. ತನ್ನ ತಾಯಿಗೆ ತಿಳಿದಿರುತ್ತದೆ ತನ್ನ ಮಗುವಿಗೆ ನಾನು ಯಾವ ರೀತಿ ಆಹಾರ ಕೊಡಬೇಕು, ಪಕ್ಷಿಗಳಿಗೆ ಅದು ಆ ಒಂದು ಜ್ಞಾನ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಪ್ರಭೇದಕ್ಕೆ ನಾವೇನು ಕೊಡ್ಬೇಕಾಗು.
1: ಅದು ತನ್ನ ದೇಹದ 10 ಪಟ್ಟು ಆಹಾರ ತಗೊಳುತ್ತೆ ದಿನಕ್ಕೆ. ಹಾಗಾಗಿ ತಂದೆ ತಾಯಿ ಇಬ್ರು ಪಕ್ಷಿಗಳದ ಇದಾವಲ್ಲ, ಅವು ಒಂದಾದ್ಮೇಲೆ ಒಂದಾದ್ಮೇಲೆ, ಅಮ್ಮ ಬಂತು ಅಂದ್ರೆ ಅಮ್ಮ ತಂದ್ ಗುಟ್ಟು ಕೊಡೋಷ್ಟೊಳಗೆ ಅಪ್ಪ ಒಂದ್ ಬರುತ್ತೆ ತಗೊಂಡು. ಹೀಗೆ ಕಂಟಿನ್ಯೂಸ್ ತಿನ್ನಿಸ್ತಾ ಇರ್ಬೇಕು ಅವಕ್ಕೆ ಹಾರಾಡೋ ತನಕನು. ಸೊ ಹಾಗಾಗಿ ಆ ತಂದೆ ತಾಯಿ ಪಕ್ಷಿಗಳಿಗೆ ತುಂಬಾ ಜವಾಬ್ದಾರಿ ಅದು. ಹಾಗಾಗಿ ಆ ಪಕ್ಷಿಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಲೇಬೇಕಾಗತ್ತೆ. ಮತ್ತೆ ಗೂಡುಗಳನ್ನ ಯಾವತ್ತು ನಾವು ಅದ್ರ ಹತ್ರ ಹೋಗಬಾರ್ದು ನಿಜವಾಗಿ ಅಂತ ಹೇಳಿದ್ರೆ. ಆ ಕಟ್ಟಿರುವಂತ ಗೂಡಿದೆ ಮತ್ತೆ ಹಾವುಗಳು ತಿಂತವೆ, ಹದ್ದುಗಳು ತಿಂತವೆ, ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಅಂದ್ರೆ ಪಕ್ಷಿಗಳು ಅದ್ರದ್ದು ಒಂದ್ ಸಂತಾನ ಬೆಳಿಬೇಕು. ಅದನ್ನೆಲ್ಲ ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡ್ಕಪ್ಪ. ಕಾಡಿನಲ್ಲಿ ಅವುಗಳು ಪಾಡಿಗೆ ಅವು ಇದ್ದೇ ಇರ್ತವೆ, ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹದ್ದು ಇದ್ದರೆ ಅವುಗಳನ್ನ ಸ್ವಲ್ಪ ಜಾಗರೂಕತೆಯನ್ನ ನೋಡ್ಕೊಳ್ಬೇಕಾಗತ್ತೆ.
2: ಹೌದು, ಅವುಗಳಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲೇಬೇಕು,
1: ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಮ್ಮ ದಿನಚರಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ಮಾಡೋದು ಒಳ್ಳೇದು.
2: ಹೌದು ಹೌದು ಮೇಡಮ್, ಯಾಕಂತ ಬೆಳೆದಂಗೆ ಮನೆ ಮೇಲೆ ಆಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಾಳುಗಳ ವ್ಯವಸ್ಥೆ, ಸೊ ಅವುಗಳಿಗೆ ಒಂದು ನಮ್ಗೆ ಈಗಾಗಲೇ ರೊಟ್ಟಿನ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಒಂದಿಷ್ಟು ವಿಶ್ರಾಂತಿ ತಗೊಳ್ಳೋದಕ್ಕಾಗಿರ್ಬೋದು, ಅಥವಾ ಬೆಳೆದಂಗೆ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿಗಾಗಿರ್ಬೋದು. ಸೊ ನಮ್ಮ ಒಂದು ಸಣ್ಣ ಅಳಿಲಿ ಸೇವೆನ ಪ್ರತಿಯೊಬ್ರು ಮಾಡಿದಾಗ, ಸೊ ಬಹುಶಃ ನಮ್ಮ ತವೆಳ್ದಾಗೆ ನಮ್ಮ ಒಂದು ಪ್ರದೇಶದಲ್ಲಿರುವಂತ ಇರುವಂತ ಪ್ರಭೇದಗಳನ್ನಾದ್ರೂ ನಾವು ಉಳಿಸ್ಕೊಂಡು ಮುಂದಿನ ದಿನಕ್ಕೆ
1: ಹೋಗ್ಬೇಕಾಗುತ್ತೆ. ಈಗ ನಿಮ್ಗೆ ಒಬ್ರು ಪಕ್ಷಿ ಪ್ರೇಮಿ ಇದಾರೆ, ಅವರು ಸೈನ್ಯದಲ್ಲಿದ್ದವರು, ಅವರು ದಾವಣಗೆರೆ ಅವ್ರ ಊರು, ಆ ದಾವಣಗೆರೆ ಹತ್ರ ಒಂದು ಹಳ್ಳಿ, ಅವರ ಪಾಲಿಗೆ ಬಂದಂತ 4 ಎಕರೆ ಜಮೀನಲ್ಲಿ ಅವರು ಜೋಳ ಹಾಕ್ತಾರೆ. ಜೋಳ ಹಾಕ್ಬಿಟ್ಟು ಅದನ್ನ ಕಟಾವು ಮಾಡೋದಿಲ್ಲ, ಪೂರ್ತಿ ಬೇಲಿ ಹಾಕಿಬಿಡ್ತಾರೆ 4 ಎಕರೆಗೆ. ಬರೀ ಪಕ್ಷಿಗಳು ಬಂದು ತಿಂದೋಗ್ಲಿಕ್ಕೋಸ್ಕರನೇ ಅದು ಮಾಡಿದ್ರು ಅವರು.
2: ಇದು ವಿಶೇಷವಾಗಿರುತ್ತೆ,
1: ವಿಶೇಷವಾಗಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತಹ ಪಕ್ಷಿಗಳು ಬರ್ತಾ ಇತ್ತು ಅದ್ರಲ್ಲಿ. ನಾನ್ ಟಿವಿನಲ್ಲಿ ತೋರಿಸಿದ್ದು ನಾನು ಹೇಳ್ತಾ ಇರೋದು, ಒಂದು ಜೋಳದ ತೆನೆ ಮೇಲೆ ಒಂದ್ ಪಕ್ಷಿ ಕುತ್ಕೊಂಡ್ಬಿಟ್ರೆ ಬಾಯಿಗೆ ಬಿಡ್ತದೆ ಅದು, ಹೌದಾ?
2: ಹೌದು.
1: ಆದ್ರೆ ಅದ್ರ ಜೊತೆಗೆ ಇನ್ನೊಂದ್ ಪಕ್ಷಿ ಬರುತ್ತೆ, ಆ ಗಿಡವನ್ನ ನೇರವಾಗಿ ಹಿಡ್ಕೊಳುತ್ತ ಅದು. ಇನ್ನೊಂದ್ ಪಕ್ಷಿ ಆ ಕಾಳುಗಳನ್ನ ತಿನ್ನುತ್ತೆ. ಆ ಪಕ್ಷಿ ಮತ್ತೆ ದಂಟನ್ನ ಹಿಡ್ಕೊಂಡಾಗ ಈ ಪಕ್ಷಿ ಹೋಗಿ ಆ ಕಾಳುಗಳನ್ನ ತಿನ್ನುತ್ತೆ. ಎಷ್ಟು ಕೋಆಪರೇಷನ್ ಗೊತ್ತಾ ಅವುಗಳಲ್ಲಿ. ಅದು ತುಂಬಾ ಸಾವಿರಾರು ಪಕ್ಷಿಗಳು ಅಲ್ಲಿ ಬರುವ ಹಾಗೆ ಅವ್ರು ಮಾಡಿದ್ರು. ಹೆಸರೇಂತಾಗ್ಲಿಲ್ಲ ನನಗೆ, ದಾವಣಗೆರೆ ಹತ್ರ ಇದು ನಡೆದದ್ದು ಕತೆ. ಇಲ್ಲಿ ನಮ್ಮ ಮಾಲೂರಿನಲ್ಲಿ ಒಬ್ರು ಹುಡುಗ, ಅವ್ರದ್ದು ಜಮೀನ್ ಬಂತು 2 ಎಕರೆ ಜಮೀನ್ ಅವರಿಗೆ. ಹುಡುಗ ಅವನಿನ್ನ ಸಣ್ಣವನಂದ್ರೆ 20-22 ವರ್ಷ. ಆ ಹುಡುಗ ಎಲ್ಲಾ ರೀತಿಯ ಹಣ್ಣುಗಳ ಮರಗಳನ್ನ ಹಾಕಿದ ಹೊಲದಲ್ಲಿ,
2: ಒಂದು ಜಮೀನಲ್ಲಿ
1: ಹಾಕ್ಬಿಟ್ಟು ಎಲ್ಲ ಕಲ್ಲಿನ ಬೇಲಿ ಹಾಕಿದ. ಯಾರು ಒಳಗಡೆ ಹೋಗ್ಬಾರ್ದು. ಆ ಹಣ್ಣಿನ ಮರಗಳೆಲ್ಲ ಕೂಡ ಈ ಪಕ್ಷಿಗಳಿಗೆ, ಕೋತಿಗಳಿಗೆ ಅಂತ ಬಿಟ್ಟಿದ್ದಾನೆ ಅವನು. ಸೊ ಈ ತರ ಪಕ್ಷಿ ಪ್ರೇಮಿಗಳು, ಪ್ರಾಣಿ ಪ್ರೇಮಿಗಳು ಇದ್ದಾರೆ ಅಂತ ಇಲ್ಲ. ಸೊ ಇಂತಹ ಅವರ ಸಂಖ್ಯೆ
2: ಜಾಸ್ತಿ ಆಗ್ಬೇಕು. ಹೌದು
1: ಹೌದು.
2: ಸೊ ಈ ರೀತಿ ಆದಾಗ್ಲೇ ನಾವು ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿ, ಹಾಗೆ ನಾವು ಅವಾಗ ಒಂದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ.
1: ಹೌದು ಹೌದು.
2: ಸೊ ಯಾವುದೇ ರೀತಿಯಿಂದ ನಮ್ಗೆ ಅದು ಲಾಭ ಆಗಿರುತ್ತೆ.
1: ಹೌದು ಹೌದು. ಇನ್ನೊಂದು ಈಗ ನಿಮಗೆ ಒಂದು ಹದ್ದಿನ ಬಗ್ಗೆ ಹೇಳ್ಬಿಡ್ತೀನಿ. ಹದ್ದುಗಳು ಮೊದಲು ಸಾವಿರಾರು ಸಂಖ್ಯೆಯಲ್ಲಿ ಇತ್ತು ನಮ್ಮಲ್ಲಿ.
2: ಹೌದು.
1: ಈಗ ಬೆರಳೆಣಿಕೆ ಎಷ್ಟಾಗಿದೆ? ಯಾಕೆ ಆ ತರ ಆಗಿದೆ ಅಂದ್ರೆ, ಹಸುಗಳು ಅವುಗಳ ಆಹಾರ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನ ತಿನ್ನೋದಲ್ವಾ.
2: ಹೌದು.
1: ಈ ಹೆಚ್ಚಾಗಿ ಏನಾಗುತ್ತೆ, ಈ ಹಸುಗಳು ಸತ್ತ ಮೇಲೆ ಅವುಗಳ ಕಾಯಿಲೆ ಆಗಿದ್ರೆ ಅಥವಾ ಇನ್ನೇನು ಆಗಿ ಸತ್ತಿದ್ದಾವೆ ಅಂತ ಹೇಳಿದ್ರೆ ವಾಸನೆ ಬರಬಾರ್ದು ಅಂತ ಒಂದು ಔಷಧಿಯನ್ನ ಹಾಕ್ತಾರೆ, ರಾಸಾಯನಿಕ ವಸ್ತುವನ್ನ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಗುತ್ತೆ, ಆಮೇಲೆ ಎಸ್ದು ಬಿಡ್ತಾರೆ ಎಲ್ಲೇ ಒಂದ್ ಕಡೆ. ಅವುಗಳನ್ನ ತಿಂದಂತಹ ಹದ್ದುಗಳು ಅವು ಮರಣ ಹೊಂದ್ತಾ ಇದ್ದಾರೆ. ಸೊ ಇದು ಜನರಿಗೆ ಗೊತ್ತಾಗ್ಬೇಕು, ನಾವು ಇದನ್ನ ಹಾಕಬಾರ್ದು ಅಂತೇಳಿ. ಸತ್ತ ಪ್ರಾಣಿಗಳನ್ನ ಹೇಗೆ ಸತ್ತಿದ್ದವ ಹಾಗೆ ಅವುಗಳದ್ದು ಹದ್ದುಗಳಿಗೆ ಅದು ಆಹಾರ ಹೆಚ್ಚಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅವನ್ನ ಹಾಗೇನೆ ಅಂದ್ರೆ ಹೊರ ಊರಿಂದ ಹೊರಗಡೆ ಬಿಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಯಾವ್ದೇ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕದೆ.
2: ಹೌದು.
1: ಹಾಗೆ ಬಿಟ್ರೆ ಅದು ಒಂದ್ ರೀತಿನಲ್ಲಿ ನಾವು ಹದ್ದುಗಳನ್ನ ಉಳಿಸಿದ ಹಾಗಾಗುತ್ತದೆ. ಅದು ಒಂದ್ ಕೆಲಸ ಮಾಡಬಹುದು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲಪ್ಪ ಜನ.
2: ಹೌದೌದು ಮೇಡಮ್, ಯಾಕಂದ್ರೆ ಸೊ ಕೆಲವೊಮ್ಮೆ ಎಲ್ಲಾನು ತಿಳ್ಕೊಂಡಿದೀವಿ ಅಂತ ಭಾವಿಸ್ತಿರ್ತಾರೆ, ಕೆಲವೊಮ್ಮೆ ತಿಳ್ಕೊಂಡಿರೋರಿಂದನೇ ಸಾಕಷ್ಟು ಸಮಸ್ಯೆಗಳು, ಅನಾಹುತ ಸಮಸ್ಯೆಗಳು ಈ ರೀತಿ ಆಗ್ತಾ ಇರತ್ತೆ.
1: ಹೌದು ಹೌದು, ಹಾಗಾಗಿ ಸ್ವಲ್ಪ ಒಂಚೂರು ಅವೇರ್ನೆಸ್ ಕೊಟ್ರೆ ಆವಾಗ ಅವಾಗ ಈ ತರ ಇದನ್ನೆಲ್ಲ ಮಾಡ್ಬೇಕಾದ್ರೆ ಮಕ್ಕಳ ಮುಖಾಂತರನೇ ಮಾಡ್ಬೇಕು.
2: ಹೌದು, ಯಾಕೆ ನಾವು ಯಾವ್ದೇ ವಿಷಯಗಳನ್ನ ನಾವು ಒಂದು ಶಾಲೆಯಲ್ಲಿ ಮೊದ್ಲೇ ಇಲಾಖೆಯವರು ಮೊದ್ಲೇ ಹೋಗೋದೆ ಶಾಲಾ ಮಕ್ಕಳ ಹತ್ರ. ಸೊ ಅವ್ರಿಗೆ
1: ಒಂದು ಪಠ್ಯಕ್ರಮದಲ್ಲಿ ಈ ತರದ್ದೆಲ್ಲ ಹಾಕಿದ್ರೆ
2: ಹೌದು
1: ಅದು ಅವಾಗ ಅರ್ಥ ಆಗುತ್ತೆ ಆ ತರ

0: ಅನ್ಸ್ಕೊಂಡಿದ್ದೀರಾ? ಸಾಮಾನ್ಯವಾಗಿ ಕೆಲವರಿಗೆ ಪಕ್ಷಿ ಅಂದಾಗ ಒಂದು ಥಾಟ್ ಇರುತ್ತೆ, ತಾವು ಅದನ್ನ ತುಂಬಾ ಇಂಟು ಡೆಪ್ತ್ ಆಗಿ ತುಂಬಾ ಆಳವಾಗಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ಮಾಹಿತಿನ. ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೇಡಮ್, ಮತ್ತಿನ ಕೊನೆಯದಾಗಿ ಇನ್ನು ಪಕ್ಷಿಗಳ ಬಗ್ಗೆ ಏನಾದ್ರೂ ಅಂಶಗಳನ್ನು ಬಿಟ್ಟಿದ್ರೆ ಮತ್ತೆ ಒಂದು ಕೊನೆಯದಾಗಿ ತಿಳಿಸಬಹುದಾಗುತ್ತೆ.
1: ಪಕ್ಷಿ ಅಂದ ತಕ್ಷಣ ನಮ್ಗೆಲ್ರಿಗೂ ಅದ್ರದ್ದು ಬಣ್ಣ ಹೆಚ್ಚಾಗಿ
0: ಕಾಣುತ್ತೆ,
1: ಅದರ ಧ್ವನಿ, ಇದೆಲ್ಲವೂ ನಮ್ಗೆ ಬೇಕು ನಮ್ಮ ಮುಂದಿನ ಪೀಳಿಗೆಗೆ. ನಾವ್ ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಜಾಗೃತಿ
0: ಬರ್ಬೇಕು. ಇದು ಒಬ್ಬರಿಂದ ಆಗುವಂತದ್ದಲ್ಲ, ಪ್ರತಿಯೊಬ್ರು ಕೈ ಜೋಡಿಸ್ಲೇಬೇಕು.
1: ಪ್ರತಿಯೊಬ್ರು ಕೈ ಜೋಡಿಸ್ಬೇಕು. ನಮ್ಮ ಮನೆಯಲ್ಲೇ ಫಸ್ಟ್ ನಾವು ಶುರು ಮಾಡ್ಬೇಕು.
0: ಹೌದು,
1: ಅವುಗಳನ್ನ ಅಂದ್ರೆ ಅವುಗಳಿಗೆ ಬಹಳಷ್ಟು ಬೇಕಾಗೋದಿಲ್ಲ. ಅವುಗಳಿಗೆ ನಾವು ತಿಂದು ಬಿಟ್ಟು ಅಂತ ಒಂದು ತುತ್ತು ಅನ್ನ, ಒಂದು ಹಿಡಿ ಕಾಳು, ಒಂದು ಬೊಗಸೆ ನೀರು, ಇದಿಷ್ಟಿಟ್ರು ಸಾಕು, ಎಷ್ಟೋ ಪರಿಹಾರ ಸಿಗುತ್ತೆ. ಇದಕ್ಕೆ ನಿಮ್ಗೆ ಒಂದು ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತೀನಿ. ಇಲ್ಲಿ ನರಸಾಪುರ ಅಂತ ಇದೆ ನಮ್ಮ ಕೋಲಾರ ಪಕ್ಕ, ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಬರ್ಡ್ಸ್ ತಗೊಂಡೋಗಿದ್ರು. ಅವಾಗ ಈ ತರ ಮಾತಾಡ್ತಾ ಹೇಳುವಾಗ ಒಬ್ರು ಕಣ್ಣಲ್ಲಿ ನೀರ್ ಬಂತು, ಒಬ್ರು ಹೆಣ್ಮಗಳ ಕಾಲ. ಆಕೆ ಹೇಳಿದ್ಲು, ಅಯ್ಯೋ ಅಮ್ಮ, ನಾವ್ ಇಷ್ಟು ವರ್ಷ ಎಷ್ಟು ಆಹಾರ ವೇಸ್ಟ್ ಮಾಡಿದೀವಿ, ಒಂದು ತುತ್ತಿನಲ್ಲಿ ಒಂದು ಪಕ್ಷಿ ಬದುಕುತ್ತೆ ಅಂತ ಯಾಕೆ ಮಾಡಬಾರ್ದು ಅಂತೇಳಿ ತನ್ನ ಅನಿಸಿಕೆಯಲ್ಲಿ ಅಳ್ತಾ ಹೇಳಿದ್ಲು ಅವಳು. ಆ ಹೆಣ್ಮಗಳೀಗ ನರಸಾಪುರದಲ್ಲಿ ತನ್ನ ಮನೆ ಮೇಲೆ ಪ್ರತಿದಿನ ಅದಕ್ಕೆ ಆಹಾರ ಇಡ್ತಾಳೆ, ಬರ್ತಾವಂತೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು.
0: ಹೌದು,
1: ಸಿಕ್ಕಾಗ ತುಂಬಾ ಖುಷಿ
0: ಆಯ್ತು, ಒಬ್ರಾದ್ರೂ
1: ಅದನ್ನ ಮಾಡಿದ್ರಲ್ಲ ಅಂತ. ಹಾಗಾಗಿ ನಮ್ಮ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಈ ತರ ರಜೆಗಳಲ್ಲೆಲ್ಲ ಅವರಿಗೆ ತೋರಿಸ್ತಾ ಇದ್ದೀವಿ ಹೇಗ್ ಮಾಡಬಹುದು, ಹೇಗ್ ಇಡಬಹುದು ಅಂತ. ಮಕ್ಕಳೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಕಾಳುಗಳನ್ನ ಇಡುವಂತದ್ದು, ನೀರ್ ಇಡುವಂತದ್ದು, ಇದೆಲ್ಲ ಮರ ತಮ್ಮ ಮನೆ ಹತ್ರ ಕೊಂತ ಮರಗಳಲ್ಲಿ ಹಾಗೆಲ್ಲ ಮಾಡ್ತಾ ಇದಾರೆ. ಇದೊಂದು ನಮ್ಗೆ ಒಂದು ಆಶಾದಾಯಕವಾದಂತ ಸಂಗತಿ.
0: ಹೌದು, ಪ್ರತಿಯೊಬ್ರು ತಾವ್ ಹೇಳಿದಾಗ ಇವಾಗ ಆ ಒಬ್ಬ ಮಹಿಳೆ ಒಂದು ಬದಲಾವಣೆ ಆಗಿದೆ ಅಂತಂದಾಗ, ಸೊ ಇದೇ ರೀತಿ ಪ್ರತಿಯೊಬ್ರು ಒಬ್ಬೊಬ್ರೆ ಮುಂದೆ ಬರ್ತಾ ಹೋದಾಗ, ಸೊ ನಾವು ಆಗ ಯಾವುದೇ ರೀತಿಯಾದಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮುಂದಿನ ದಿನಗಳ ಬೇಕಾಗಿರೋದಿಲ್ಲ. ಸೊ ಪ್ರತಿಯೊಬ್ರು ತಿಳ್ಕೊಂಡಿದ್ದಾರೆ ಅಂತಂದಾಗ ಅವಾಗ ಒಂದು ಸಮತೋಲನ ಸಮತಟ್ಟವಾದಂತ ಒಂದು ಪ್ರಾಕೃತಿಕವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕಾಗುತ್ತೆ.
1: ಹೌದು, ಜಲ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಸಹ ಚೆನ್ನಾಗಿ, ಕೆರೆ ಕಟ್ಟೆಗಳು, ಪುಷ್ಕರಣಿಗಳು, ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ
0: ನಮ್ದಾಗಿರುತ್ತೆ. ಹೌದು,
1: ಆವಾಗ ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಳಿಕ್ಕೆ
0: ಸಾಧ್ಯ.
1: ಎಲ್ಲರಿಗೂ ಬರ್ಬೇಕಪ್ಪ, ಹೆಚ್ಚಾಗಿ ರೈತರ ಮಿತ್ರ ಆದ್ರಿಂದ ರೈತರು ಇದ್ರ ಕಡೆ ಹೆಚ್ಚು ಗಮನ
0: ಹರಿಸ್ಬೇಕು. ಹೌದು
1: ಹೌದು, ಹರಿಸ್ಲೇಬೇಕು. ಅನ್ನದಾತ ಹೇಗೆ ನಮ್ಗೆ ರೈತ ನಮ್ಗೆ ಹೇಗೆ ಅನ್ನದಾತನೋ, ಆ ರೈತನಿಗೂ ಕೂಡ ಇವು ಅನ್ನದಾತ
0: ಪಕ್ಷಿಗಳು. ಹೌದು
1: ಹೌದು, ಅವುಗಳಿಂದ ನಮ್ಗೆ ಬಹಳಷ್ಟು ಲಾಭ ಇದೆ. ನೀವು ಖರ್ಚು ಮಾಡುವಂತಹ ಪೆಸ್ಟಿಸೈಡ್ಸ್ ಗೆ ಅಥವಾ ಗೊಬ್ಬರಕ್ಕೆ ಅವೆಲ್ಲ ಉಳಿತದೆ, ಇವುಗಳು ನಮ್ ಜೊತೆ ಇತ್ತು. ಅದಕ್ಕೆ ಖರ್ಚು ಮಾಡೋದ್ರ ಬದಲು ಇವಕ್ಕೆ ಹಾಕಿದ್ರೆ ಒಳ್ಳೇದಲ್ಲ.
0: ಹೌದು, ಯಾವುದೇ ರೀತಿಯಾದಂತ ಒಂದು ಅಂದ್ರೆ ನೀವೇನ ಈಗಾಗ್ಲೇ ನೋಡಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ, ರಾಸಾಯನಿಕಗಳನ್ನ ಬಳಸದೆ ರಾಸಾಯನಿಕ ಮುಕ್ತವಾದಂತ ಒಂದು ಪದಾರ್ಥಗಳನ್ನ ಪಡೀಲಿಕ್ಕೆ
1: ಸಾಧ್ಯ, ತಗೊಳಕ್
0: ಸಾಧ್ಯ,
1: ಆರೋಗ್ಯ ಸುಧಾರಿಸುತ್ತೆ ಎಲ್ಲರದ್ದು.
0: ಹೌದು,
1: ಇದು ಎಷ್ಟು ಒಂದಕ್ಕೊಂದು ಲಿಂಕ್ ಇದೆ ನೋಡಿ ಸಹ.
0: ಹೌದು,
1: ಹಾಗೇನೆ ರೈತರು ಈಗ ಕಾಂಪೌಂಡ್ ಅಂತಂದ್ರೆ ತಮ್ಮ ಹೊಲಕ್ಕೆ ಏನ್ ಹಾಕ್ತಾರೆ, ಕಲ್ಲಿನ ಬೇಲಿ ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲಾಗಿ ಸ್ವಾಭಾವಿಕ ಬೇಲಿಯನ್ನ ಹಾಕಿದ್ರೆ ಹೆಚ್ಚು ಪಕ್ಷಿಗಳು ಬರುತ್ತೆ. ಅಲ್ಲಿ ಎಲ್ಲಾ ತರದ ಗಿಡನು ಬೆಳೀತಾವೆ, ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡಗೆ ಮರಗಳಾಗುವವರೆಗೂ ಇರ್ತಾವಲ್ಲ, ಬಳ್ಳಿ ಮರ, ಇವು ಎಲ್ಲ ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಆವಾಸ ಸ್ಥಾನ ಆಗುತ್ತೆ ಅದು. ಮತ್ತೆ ಅವುಗಳು ಹಾಕಿದಂತ ಹಿಕ್ಕೇನೆ ಇವರಿಗೆ ನಿಜವಾದ ಗೊಬ್ಬರನೂ
0: ಆಗುತ್ತೆ. ಹೌದು,
1: ಅದು ಅದನ್ನ ಮಾಡ್ಕೋಬೇಕು. ಅದು ಬಹಳ ರೈತರಿಗೆ ಗೊತ್ತಿತ್ತು ಹಿಂದೆಲ್ಲ, ಈಗ ಒಂದಡಿ ಜಾಗನು ನಾವು ಬಿಡೋದಿಲ್ಲ ಅನ್ನೋ ರೀತಿನಲ್ಲಿ ಆಗಿರೋದ್ರಿಂದ, ಅವೆಲ್ಲ ಹೊಸ ಹೊಸ ನಾಗರಿಕತೆಗಳು ಬಂದಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ಹೋಗಿದೆ, ವಾಪಸ್ ತರ್ಬೇಕಷ್ಟೆ.
0: ಹೌದು, ಮತ್ತೆ ಒಂದು ಅಭ್ಯಾಸಗಳನ್ನ ಪ್ರತಿಯೊಬ್ಬರು ರೂಢಿಸ್ಬೇಕಾಗುತ್ತೆ.
1: ಹೌದು, ಹಳೆಯದೆ ವಾಪಸ್ ಬಂದ್ರೆ ಮೊದಲು ಹೇಗೆ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಇವಾಗ್ಲೂ ಕಾಣ್ಲಿಕ್ಕೆ
0: ಸಾಧ್ಯ ಆಗುತ್ತೆ. ಹೌದು
1: ಅಲ್ವಾ?
0: ಹೌದು,
1: ಅಷ್ಟು ಮಾಡಬಹುದಾ ಅಂತ. ಈಗ 5ನೇ ತಾರೀಕು ವಿಶ್ವ
0: ಪರಿಸರ ದಿನ ಬರುತ್ತೆ. ಹೌದು,
1: ಎಲ್ಲರೂ ಗಿಡ ನೆಡ್ತೀವಿ ಅಂತಾರೆ, ನೆಡ್ತಾರೆ, ಹೋಗ್ತಾರೆ, ಫೋಟೋ ತಕ್ಕೊಂತಾರೆ, ಹೋಗ್ತಾರೆ, ಒಂದು ಗಿಡನು ಬಂದಿರಲ್ಲ, ಮತ್ತ ಅದೇ ಮುಂದಿನ ವರ್ಷ ಮತ್ತೊಂದು ಕೋಟಿ ಗಿಡ.

0: ಹೌದು,
1: ಇದು ಗವರ್ಮೆಂಟ್ಗೆ ಹೆಚ್ಚು ಹೊರೆ ಆಗುವಂತ ಕೆಲಸ. ಅದ್ರಲ್ಲೂ ಒಂದು ಗಿಡ ನೆಟ್ರಿ ಒಂದನ್ನೇ ಚೆನ್ನಾಗಿ ಬೆಳೆಸ್ರಿ ಅಷ್ಟೇ. ಅದೊಂದೇ ಗಿಡದಲ್ಲಿ ನೂರಾರು ರೀತಿಯ ಹಕ್ಕಿಗಳು ಬರ್ತವೆ, 500 ರೀತಿಯ ಜೀವಿಗಳು ಅದರಲ್ಲಿ ಇರುತ್ತೆ. ಮೋರ್ ದನ್ 500 ಜೀವಿಗಳು ಅದರಲ್ಲಿ ಇರುತ್ತೆ ಒಂದ್ ಮರದಲ್ಲಿ. ಸೊ ಅದನ್ನು ಕೂಡ ಪರಿಸರದ ಸಮತೋಲನಕ್ಕೆ ಅವುಗಳದ್ದೇ ಆದಂತ ಕೊಡುಗೆಯನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ ಜೀವಿಯು ನಿಕೃಷ್ಟ ಅಲ್ಲ ಪ್ರಕೃತಿನಲ್ಲಿ ಅಂತ ಮನುಷ್ಯ ತಿಳ್ಕೊಳ್ಬೇಕಪ್ಪ.
0: ಸುಮಾರು ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಕೇಳಿದ್ರು ಸೊ ತಾವೇಳ್ದಂಗೆ 100 ಒಬ್ಬರಾದ್ರೂ ಬದಲಾದ್ರೆ ನಮ್ಗೆ ಒಂದು ಸಾರ್ಥಕತೆ ಅನ್ಸುತ್ತೆ.
1: ಹೌದು, ಒಬ್ಬರಿಗಾದ್ರೂ ಇದ್ರ ಬಗ್ಗೆ ನಾನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ಅನ್ಸುತ್ತೆ.
0: ಹೌದು ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮತ್ತೆ ಭೇಟಿಯಾಗೋಣ ಮೇಡಮ್.
1: ಹೇಳ್ತೀನಿ ಮತ್ತೊಂದು ಮಲೆನಾಡಿನ ಪಕ್ಷಿಗಳ ಬಗ್ಗೆ ಮತ್ತೆ ಮಾತಾಡೋಣ.
0: ಓಕೆ, ಥ್ಯಾಂಕ್ ಯು ಮೇಡಮ್.

0: Bud Money.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಸ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಮೂವತ್ತಾರನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೇ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.